ಶುಭೋದಯ ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 13ನೇ ದಿನ, ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 5ನೇ ತಾರೀಕು ಸೋಮವಾರ. ಇದೀಗ ಸಮಯ ಸರಿಯಾಗಿ 5:58:40. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದ್ ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಸಮಯ ಸರಿಯಾಗಿ 6:12 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಜನೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. 12ನೇ ಶತಮಾನದ ಬಸವಾದಿ ಶರಣರ ನಂತರ ನಶಿಸಿ ಹೋಗ್ತಿದ್ದಂತಹ ವಚನ ಸಾಹಿತ್ಯವನ್ನು ಉಳಿಸಿ ಬೆಳೆಸಿದ ಮಹಾನ್ ಶರಣರು ಷಣ್ಮುಖ ಶಿವಯೋಗಿಗಳು. ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಬಲು ಸುಂದರ. ಇವತ್ತು ನಮ್ಮ ಮಾತುಕತೆ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಷಣ್ಮುಖ ಶಿವಯೋಗಿಗಳ ಕುರಿತಾಗಿ. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಶರಣ ಭೂಮಿಯಾದ ಕಲಬುರಗಿಯ ಹಲವಾರು ಶರಣರು, ಸಂತರು, ಕವಿಗಳು, ಸಾಹಿತಿಗಳನ್ನು ನಾಡಿಗೆ ಅರ್ಪಿಸಿದ ಪುಣ್ಯ ಭೂಮಿ. ಕಡಕೋಳ ಮಡಿವಾಳಪ್ಪ, ಶರಣಬಸಪ್ಪ, ಕೃಷ್ಣಪ್ಪ, ಚನ್ನಗನೂರಿನ ಜಲಾಲಸಾಬ್, ಹೀಗೆ ಇನ್ನೂ ಅನೇಕರು ಇಲ್ಲಿ ಇದ್ರು. ಅಖಂಡೇಶ್ವರರ ಕೃಪಾಶೀರ್ವಾದದಿಂದ ಸಗರನಾಡಿನ ಜೇವರ್ಗಿಯಲ್ಲಿ 1639ರಲ್ಲಿ ಶಿವರಾತ್ರಿ ದಿನ ಜನಿಸಿದ ಷಣ್ಮುಖ ಶಿವಯೋಗಿಗಳು ಬಸವೋತ್ತರ ಯುಗದ ಶರಣರಲ್ಲೇ ಅಗ್ರಪಂಕ್ತಿಯಲ್ಲಿ ನಿಲ್ಲವರು. ಇವತ್ತು ಅವರ ಕುರಿತಾದ ಮಾತುಕತೆ ಇರುತ್ತೆ ನಾದಾರ್ಜನೆಯಲ್ಲಿ. ಇದು ಕನ್ನಡ ಕಾಮನಬಿಲ್ಲು, ಕೇಳ್ತಾ ಇರಿ ಸದಾ.

ಸಮಯ 6:22 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಷಣ್ಮುಖ ಶಿವಯೋಗಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವರ ತಾಯಿ ದೊಡ್ಡಮಾಂಬೆ ಮತ್ತು ತಂದೆ ಮಲ್ಲಶೆಟ್ಟಪ್ಪ ಅಂತ. ಇವರು 2 ವರ್ಷದವರಿದ್ದಾಗಲೇ ಮಠದ ಹತ್ರ ಓಡ್ ಬರ್ತಿದ್ರಂತೆ. ಅಲ್ಲಿ ಅಖಂಡೇಶ್ವರರ ಸನ್ನಿಧಿಯಲ್ಲಿ ಅಪೂರ್ವವಾದ ಆನಂದವನ್ನು ಅನುಭವಿಸ್ತಿದ್ರಂತೆ. 5ನೇ ವರ್ಷಕ್ಕೆ ಅಖಂಡೇಶ್ವರ ಗುರುಗಳ ಹತ್ರ ಇವರ ವಿದ್ಯಾಭ್ಯಾಸ ಶುರುವಾಯಿತು. ಅವರ ಬಾಲ್ಯ ತುಂಬ ಅಚ್ಚರಿಯಾಗಿದ್ದ ರೀತಿಯಲ್ಲಿ ಅಸಾಮಾನ್ಯ ಅನುಭವಗಳಿಂದ ಕೂಡಿತಂತೆ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ನೋಡು ಅನ್ನೋ ಹಾಗೆ ಇವರ ಭಕ್ತಿ ಭಾವದ ಜೊತೆಗಿನ ಅನುಸಂಧಾನ, ಧ್ಯಾನ, ಯೋಗದ ಹಂಬಲ 5 ವರ್ಷದವರಿದ್ದಾಗಲೇ ಕಾಣ್ತಿತ್ತಂತೆ. ಅಪೂರ್ವವಾದ ವಿದ್ವತ್ತು, ಪಾಂಡಿತ್ಯವನ್ನು ಹೊಂದಿದ ಶಿವಯೋಗಿಗಳು 8 ವರ್ಷದವರಿದ್ದಾಗಲೇ ಪ್ರವಚನವನ್ನು ಪ್ರಾರಂಭಿಸಿದ್ದು ಅಚ್ಚರಿಯ ಸಂಗತಿ. ಅಧ್ಯಯನದಲ್ಲಿ ಅವರಿಗಿದ್ದ ಅಪಾರವಾದ ಆಸಕ್ತಿ, ಶ್ರದ್ಧೆಯನ್ನು ಕಂಡುಕೊಂಡ ಅಖಂಡೇಶ್ವರರು ಅವರಿಗೆ ವಚನಗಳನ್ನು ಕೊಟ್ಟು ಆ ವಚನಗಳನ್ನು ಕಟ್ಟಿಂದ ಬಸವ ಪುರಾಣ, ಕೆಲವು ಕಾವ್ಯಗಳು, ಉಪನಿಷತ್ತುಗಳು ಎಲ್ಲವನ್ನು ಓದೋಕೆ ಹೇಳಿದ್ರಂತೆ. ಅವರನ್ನು ಒಬ್ಬ ಸಮರ್ಥವಾದ ಜಂಗಮರನ್ನಾಗಿ, ಶಿವಯೋಗಿಯಾಗಿ ಬೆಳೆದು ನಿಲ್ಲುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದವರು ಅಖಂಡೇಶ್ವರರು. ಆದ್ದರಿಂದ ಶಿವಯೋಗಿಗಳ ಮುಂದೆ ಅವರ ಹೆಸರನ್ನೇ ತಮ್ಮ ವಚನಗಳ ಅಂಕಿತ ನಾಮವನ್ನಾಗಿ ಆರಿಸಿಕೊಂಡರು.

0: ಚಕೋರಂಗೈ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಸರಿಯಾಗಿ 6:32. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಾದಾರ್ಚನೆಯಲ್ಲಿ ಷಣ್ಮುಖ ಶಿವಯೋಗಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಇವತ್ತಿನ ಈ ನಾದಾರ್ಚನೆಯ ಗೀತೆಗಳನ್ನು ನಿಮಗೆ ನಾನು ಕೇಳಿಸ್ತಾ ಇದ್ದೀನಿ. ಷಣ್ಮುಖ ಶಿವಯೋಗಿಗಳು 717 ವಚನ, 41 ಚೌಪದಿಗಳುಳ್ಳ ಜೋಗುಳ ಪದ, 7 ಷಟ್ಪದಿಗಳುಳ್ಳ ಪಂಚಸಂಜ್ಞೆಗಳ ಪದ ಮತ್ತು ಭಾಮಿನಿ ಷಟ್ಪದಿಯಲ್ಲಿ ನಿರಾಳ ಸದ್ಗುರು ಸ್ತೋತ್ರ ಇವೆಲ್ಲವನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದವರು. ಇವತ್ತು ಅವರ ಕುರಿತಾದ ಮಾತುಕತೆ ನಮ್ಮ ಇವತ್ತಿನ ನಾದಾರ್ಚನೆಯಲ್ಲಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಾಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಪುರಾಣಗಳ ಪ್ರವಚನಗಳ ಮೂಲಕ ಸಾಮಾಜಿಕ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುವುದಷ್ಟೇ ಅಲ್ಲದೆ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆಯನ್ನು ತಡೆಯುವಲ್ಲಿ ಮತ್ತು ಮೌಢ್ಯಗಳನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡಿದವರು ಷಣ್ಮುಖ ಶಿವಯೋಗಿಗಳು. ಕುಷ್ಠರೋಗಿಗಳನ್ನು ಗುಣಮುಖರನ್ನಾಗಿ ಮಾಡಿದ್ದು, ಮೂಕನಿಗೆ ಮಾತು ಬರುವಂತೆ ಮಾಡಿದ್ದು, ಮೊಸಳೆ ಬಾಯಿಯಿಂದ ಭಕ್ತನನ್ನು ರಕ್ಷಿಸಿದ್ದು, ಹೀಗೆ ಸಾಕಷ್ಟು ಪವಾಡಗಳು ಇವರ ಚರಿತ್ರೆಯಲ್ಲಿ ಕಂಡುಬರುತ್ತವೆ. ಅಲೌಕಿಕವಾದ ಘಟನೆ ಸಾಕಷ್ಟು ಇಲ್ಲಿ ಕಂಡುಬರುತ್ತೆ. ಒಂದು ದಿನ ವೃದ್ಧನೊಬ್ಬ ಒಂದು ಎತ್ತಿನ ಜೊತೆಗೆ ಬಂದು, ಇಬ್ಬರನ್ನ ನೋಡ್ಕೊಳ್ತೀರಾ ಅಂತ ಶಿವಯೋಗಿಗಳು ಕೇಳಿ ಮಾತು ತಗೊಂಡು ತಾನು ಅದೃಶ್ಯಾಗ್ಬಿಡ್ತಾನೆ. ಆದರೆ ಆ ಎತ್ತು ಮಾತ್ರ ಅಲ್ಲೇ ಇರುತ್ತೆ. ಅದು ಒಂದು ದಿನ ಅಖಂಡೇಶ್ವರರ ಗದ್ದುಗೆಗೆ ಪಕ್ಕದಲ್ಲೇ ಬಿದ್ದು ಒದ್ದಾಡ್ತಿದ್ದು, ಶಿವಯೋಗಿಗಳ ಹಸ್ತದಿಂದ, ಪಾವನವಾದ ಹಸ್ತದಿಂದ ಒದ್ದಾಡ್ತಾ ಇದ್ದ ಹಸು ಮೇಲೆ ಅವರು ಆಡಿಸ್ತಾರೆ. ಅದು ನಿತ್ಯ ಅಖಂಡೇಶ್ವರರ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ ಆ ಸಮಯದಲ್ಲಿ ತಪ್ಪದೆ ಗದ್ದುಗೆಗೆ ಬಂದು ನಿಲ್ತಿತ್ತು. ಯಾಕಂದರೆ ಅದಕ್ಕೆ ಅಲ್ಲಿ ಎಲ್ಲ ಸಮಸ್ಯೆಗಳು ವಾಸಿಯಾಗಿ ಆರಾಮಾಯಿತು. ಎಲ್ಲರೂ ಅದನ್ನು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರು. ಶಿವಯೋಗಿಗಳು ಇದನ್ನು ಮಾತ್ರ ಸುಮ್ಮನೆ ಏಕೆ ಬಿಡಬೇಕು ಅಂತ ಅದಕ್ಕೆ ಹೊಲದಲ್ಲಿ ದುಡಿಸೋಕೆ ಹೇಳಿದ್ರು. ಆದರೆ ಯಾರೂ ಅದರಿಂದ ದುಡಿಸೋಕೆ ಒಪ್ಪದೇ ಇದ್ದಾಗ ಅದಕ್ಕೆ ಏನಾದರೂ ಕಾಯಕ ಕೊಡೋಣ ಅಂತ ಕಂತೆ ಭಿಕ್ಷಾ ಎತ್ತಕ್ಕೆ ಕಳಿಸ್ತಿದ್ರಂತೆ. ಅದರ ಕಾಲಿಗೆ ಜಂಗನ್ನು ಕಟ್ಟಿ ನಿತ್ಯ ಅದರ ಕೊರಳಿಗೆ ಒಂದು ಜೋಳಿಗೆನ ಹಾಕಿ ಬೆನ್ನು ತಟ್ಟಿ ಕಂತೆ ಭಿಕ್ಷಾ ತಗೊಂಡು ಬಾ ಅಂತ ಕಳಿಸ್ತಿದ್ರಂತೆ. ಅದು ಭಕ್ತರ ಮನೆಗಳ ಮುಂದೆ ಹೋಗಿ ನಿಂತ ತಕ್ಷಣವೇ ಆ ಜಂಗಿನ ಶಬ್ದಕ್ಕೆ ಮನೆಯಲ್ಲಿದ್ದ ತಾಯಂದ್ರು ಹೊರಬಂದು ಭಿಕ್ಷೆಯನ್ನು ಕೊಡ್ತಿದ್ರಂತೆ. ಹೀಗೆ ನಾಲ್ಕಾರು ಮನೆಗಳಿಗೆ ಹೋಗಿ ಬರ್ತಿತ್ತಂತೆ. ಶಿವಯೋಗಿಗಳೇ ಬಂದು ಅದರ ಕೊರಳಿಂದ ಜೋಳಿಗೆನ ತೆಗೆದು ಒಂದಿಷ್ಟು ಅದಕ್ಕೆ ಉಣ್ಣಕ್ಕೆ ಕೊಟ್ಟು ಉಳಿದದ್ದನ್ನು ದಾಸೋಹಕ್ಕೆ ಸೇರಿಸ್ತಿದ್ರಂತೆ. ಇದು ಒಂದು ಅಚ್ಚರಿ ಅಂತ ಎಷ್ಟೋ ಜನ ಅದನ್ನು ನೋಡಿದ ತಕ್ಷಣ ಹೇಳ್ತಿದ್ರಂತೆ. ಒಂದು ದಿನ ಕೆಲವು ಸೇರ್ಲಾರದ ಉಂಡಾಡಿಗಳು ಅದಕ್ಕೆ ಮಧ್ಯಾಹ್ನ ಕುಡಿಸಿ ಅದರ ಮೇಲೆ ಹೋದ್ರಂತೆ. ಅದು ಎಲ್ಲರ ಜೊತೆ ಹೋರಾಡಿ ರಕ್ತಸಿಕ್ತವಾಗಿ ಪ್ರಸಾದವೆಲ್ಲ ಚೆಲ್ಲಾಪಿಲ್ಲಿಯಾಗಿ ಶಿವಯೋಗಿಗಳ ಮುಂದೆ ಬಂದು ನಿಂತಾಗ ಅದರ ಮೂಕ ಭಾಷೆಯನ್ನು, ವೇದನೆಯನ್ನು ಅರ್ಥ ಮಾಡಿಕೊಂಡ ಶಿವಯೋಗಿಗಳು ಗದ್ಗದಿತರಾಗ್ತಾರೆ. ಅದು ಅಖಂಡೇಶ್ವರರ ಗದ್ದುಗೆ ಪಕ್ಕ ಹೋಗಿ ಮಲಗಿದ್ದು ಮುಂದೆ ಏಳಲೇ ಇಲ್ವಂತೆ. ಅಲ್ಲೇ ಮೂಲೆಯಲ್ಲಿ ಅದರ ಸಮಾಧಿಯನ್ನು ನೆರವೇರಿಸಲಾಯಿತು. ಇದು ಅಖಂಡೇಶ್ವರರ ಕುರಿತಾದ ಕತೆ. ಇವತ್ತು ನಾವು ಮಾತಾಡಿದ್ದು ಷಣ್ಮುಖ ಶಿವಯೋಗಿಗಳ ಬಗ್ಗೆ, ಅಖಂಡೇಶ್ವರರ ಕುರಿತಾಗಿ. ಇದು ನಾದಾರ್ಚನೆ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಸ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಕರ್ನಾಟಕದಲ್ಲಿ ಪ್ರಾಚೀನ ಶಾಸನಗಳು, ಸ್ಮಾರಕಗಳು ಮತ್ತು ಪುರಾತತ್ವ ಸಂಪತ್ತಿನ ಸಂರಕ್ಷಣೆಗಾಗಿ ಇರುವ ಕಾನೂನು ಯಾವುದು? ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ

0: ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಇಲಾಖೆಯ ಇತಿಹಾಸದಲ್ಲಿನ ಸರ್ ಪ್ರಮುಖವಾಗಿ ಸೇವೆ ಸಲ್ಲಿಸಿದವರು ಯಾರು ಅಂತ ಹೇಳಿ?
1: ಬಿ ಎಲ್ ರೈಸ್ ಅವರ ನಂತರ ಡಾಕ್ಟರ್ ಎಂ ಎಚ್ ಕೃಷ್ಣನ್ ಅವರು ಕೂಡ ನಿರ್ದೇಶಕರಾಗಿದ್ರು. ಇವರ ವಿಶೇಷತೆ ಏನಂತ ಹೇಳಿದ್ರೆ, ನಾವು ಈವರೆಗೆ ನಾವು ಹೊಂದ್ಕೊಂಡಿರುವಂತಹ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಏನ್ ಹೇಳ್ತೇವೆ ಅದನ್ನ ಇವರೇ ಕಂಡಿಡ್ದಿದ್ದು. ಸೊ ಈ ಹಿರಿಮೆ ಇದು ಇವ್ರಿಗೆ ಹೋಗುದು. ಸೊ ಈ ರೀತಿ ಮಹಾನ್ ವ್ಯಕ್ತಿಗಳು, ಆರ್ಕಿಯಾಲಜಿಸ್ಟ್ಗಳು ನಮ್ಮ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಇತಿಹಾಸಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಸಂಗ್ರಹಿಸಿ ನಮ್ಮ ರಾಜ್ಯದ ಇತಿಹಾಸವನ್ನ ಇವರು ಜೋಪಾನ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ.
0: ಪ್ರಸ್ತುತ ಆಯುಕ್ತರ ಸೇವಾ ಅವಧಿ ಮತ್ತು ಅವರ ಸ್ಥಾನ ಎಷ್ಟನೇ ಇದೆ?
1: ನಾನು ಸದ್ಯಕ್ಕೆ 12ನೇ ಆಯುಕ್ತನಾಗಿ ಕಳೆದ 2022 ಜುಲೈ ತಿಂಗಳಿಂದ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ.
0: ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಹೇ, ಯಾಕೋ ಹಂಗ್ ನೋಡ್ತಿದ್ಯಾ?
0: ಚಿಕ್ಕಳ್ಳಿ, ಕಣ್ಣಿರದ ನೋಡಕ್ಕಲ್ವಾ ಡಿಯೇ?
2: ಆಯ್ತು, ಸುಮ್ನೆ ಅವಾಗಿಂದ ಬರೀ ಮಾತಾಡದೇ ಆಗೋಯ್ತು.
0: ನಿಂಗೊಂದ್ ಇವತ್ತು ಸರ್ಪ್ರೈಸ್ ಕೊಡ್ತೀನಿ. ಈ ದೇವಸ್ಥಾನದ ಗೋಡೆ ಮೇಲೆ ನನ್ನ ನಿನ್ನ ಹೆಸರನ್ನ ಕೆತ್ತಿ ನನ್ನ ಪ್ರೀತಿಯನ್ನ ಅಜರಾಮರಗೊಳಿಸ್ತೀನಿ.
2: ವಾವ್, ಎಂತ ಪರಿಕಲ್ಪನೆನೋ ನಿಂದು. ನಾನು ನಿನ್ ಜೊತೆ ಸೇರ್ಕೊಂಡು ಹೆಲ್ಪ್ ಮಾಡ್ತೀನಿ. ಹಾ, ಒಂದ್ ಐಡಿಯಾ ಕೊಡೋ. ನನ್ನ ಹೆಸರನ್ನ ನೀನ್ ಕೆತ್ತು, ನಿನ್ ಹೆಸರನ್ನ ನಾನ್ ಕೆತ್ತೀನಿ.
3: ಏ, ಯಾರಲ್ಲಿ ಮಾಡ್ತಿದ್ರಲ್ಲಿ?
4: ಏನಿಲ್ಲ ಏನಿಲ್ಲ.
3: ಏನ್ ಕೆತ್ತೀರ ನೀವು? ಇದು ಸಂರಕ್ಷಿತ ಸ್ಮಾರಕ ಅಂತ ಗೊತ್ತಿಲ್ಲ ನಿಮ್ಗೆ? ಇನ್ನು 18 ಆಗ್ಲಿಲ್ಲ, ಈ ಏಜ್ ಅಲ್ಲಿ ಇಲ್ಲಿಗೆ ಬರೋದೇ ತಪ್ಪು. ಅಂತದ್ರಲ್ಲಿ ಇದು ಜೈಲಿಗೆ ಹಾಕುವಂತಹ ಕ್ರೈಮ್ ಗೊತ್ತಾ ನಿಮ್ಗೆ?
4: ಸಾರಿ ಸರ್,
2: ತಪ್ಪಾಯ್ತು ಸರ್.
3: ಚಿಕ್ಕ ಮಕ್ಕಳ ಅಂತ ಬಿಡ್ತಿದ್ದೀನಿ, ಇಲ್ಲಾಂದ್ರೆ ಕಂಬಿ ಅನ್ಸೋಗ್ ಮಾಡ್ತಿದ್ದೆ.
0: ಸರಿಗೆ, ಈ ಶಾಸನಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಹೇಗೆ ಹುಟ್ಕೊಳ್ತು ಅಂತ ಹೇಳ್ಬೋದು?
1: ಶಾಸನಗಳನ್ನ ಸಂರಕ್ಷಣೆ ಮಾಡೋದು ಪರಿಕಲ್ಪನೆ ಅದು ಮೊದಲಿಂದ ಬಂದಿದೆ. ಯಾಕಂದ್ರೆ ಬಿ ಎಲ್ ರೈಸ್ ಅವರಿಂದ ಪ್ರಾರಂಭ ಆಗಿದೆ. ಬ್ರಿಟಿಷರು ಆಳ್ವಿಕೆ ನಡೆಸುವಂತ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದಾಗ ಈ ಭಾಗದ ನಮ್ಮ ರಾಜ್ಯದ ದೇಶದ ಒಂದು ಇತಿಹಾಸವನ್ನ ಪರಂಪರೆಯನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ರು. ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಭಾರತೀಯರು ದಾಖಲೀಕರಣ ಮಾಡೋದ್ರಲ್ಲಿ ತುಂಬಾ ಪೂರ್ ಇದ್ದೀವಿ. ಬ್ರಿಟಿಷರ್ಸ್ ಮತ್ತೆ ಐರೋಪ್ಯ ದೇಶದ ವ್ಯಕ್ತಿಗಳು ಅಧಿಕಾರಿಗಳು ಡಾಕ್ಯುಮೆಂಟೇಷನ್ ಅಲ್ಲಿ ಎತ್ತಿದ ಕೈ. ಅವರಿಗೆ ನಮ್ಮ ದೇಶದ ಇತಿಹಾಸವನ್ನ ತುಂಬಾ ಸಮಗ್ರವಾಗಿ ಅಧ್ಯಯನ ಮಾಡಿ ಈ ನಿಟ್ಟಿನಲ್ಲಿ ಅವರಿಗೆ ಸಿಗ್ದಂತ ಎಲ್ಲಾ ಗ್ರಂಥಗಳನ್ನ ಅವರು ಅಧ್ಯಯನ ಮಾಡ್ತಾ ಬಂದ್ರು. ಇಲ್ಲಿಯ ಭಾಷೆಗಳನ್ನ ಕಲಿತು ಶಾಸನಗಳನ್ನು ಅಧ್ಯಯನ ಮಾಡಿದ್ರು, ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು. ನಮ್ಮ ದೇಶದ ಒಂದು ಪರಂಪರೆ ಮತ್ತು ಸಂಸ್ಕೃತಿಯನ್ನ ಆಳವಾಗಿ ಅಧ್ಯಯನ ಮಾಡಿದ್ಮೇಲೆ ಅವರು ಡಿವೈಡ್ ಅಂಡ್ ರೂಲ್ ಅಂತ ತಂದ್ರಲ್ಲ, ಸೊ ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡು.
0: ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ತಾವು ಇಲಾಖೆಯ ಕುರಿತು ಬಹಳಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಎಲ್ಲ ಕೇಳುವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಕೇಳುಗರೆ, ಇಲ್ಲಿಯವರೆಗೆ ಸಂದರ್ಶನ ಮಾಹಿತಿಯನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬಣದ ದೀಪಕ್ ಆರ್ ಸಾಗರ್. ನಮಸ್ಕಾರ.
5: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಕರ್ನಾಟಕದಲ್ಲಿ ಯಾವುದೇ ಶಾಸನ ಇರ್ಬೋದು, ಸ್ಮಾರಕಗಳಿರ್ಬೋದು, ಅಥವಾ ಪುರಾತತ್ವ ಸಂಪತ್ತಿನ ಸಂರಕ್ಷಣೆ ಮಾಡಬೇಕು ಅಂತ ಅಂದ್ರೆ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಹಾಗೂ ಪುರಾತತ್ವ ತಾಣಗಳ ಮತ್ತು ಅವಶೇಷಗಳ ಅಧಿನಿಯಮ ಕಾಯ್ದೆ 1961 ಪ್ರಕಾರ ಸಂರಕ್ಷಣೆಗೆ ಒಳಪಡುತ್ತದೆ.
6: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ?
2: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
3: ಅಯ್ಯೋ ಹೋಗಮ್ಮ, ಇದೊಂದ್ ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
1: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ ಸೊಳ್ಳೆಗಳು ಕೂತು ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಜಂಟಿಯಾಗಿ ಆಯೋಜಿಸುವ ಎನ್ಎಲ್ಇಪಿಸಿ ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೀಷನ್, ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ ಜಿಲ್ಲೆಯ 7

0: ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಗದಗ ಜಿಲ್ಲೆ ಉಪನಿರ್ದೇಶಕ ಆರ್ಎಸ್ ಬುರುಡಿ ಮಾರ್ಗದರ್ಶಿ ಶಿಕ್ಷಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಈ ತಿಂಗಳ 12ನೇ ತಾರೀಖಿನಿಂದ 3 ದಿನಗಳ ಕಾಲ ರಾಷ್ಟೀಯ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ನಡೆಯಲಿದೆ. ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್. ಪ್ರೇರಿತ ಸಂಶೋಧನೆಗಾಗಿ ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಮುಖ್ಯ ಉದ್ದೇಶ. ಮಾನಕ್ ಎಂದರೆ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸಿದ ತಮ್ಮ ನವೀನ ಮಾದರಿಗಳನ್ನು ಪ್ರದರ್ಶಿಸಲಿದ್ದಾರೆ. ವಿದ್ಯಾರ್ಥಿಯ ಆವಿಷ್ಕಾರದಲ್ಲಿ ಹೊಸತನ, ಸಾಮಾಜಿಕ ಉಪಯುಕ್ತತೆ, ಪರಿಸರ ಸ್ನೇಹಿ ಗುಣ, ಬಳಕೆದಾರ ಸ್ನೇಹಿತ್ವ, ಪ್ರಸ್ತುತ ಲಭ್ಯ ಪರಿಹಾರಗಳಿಗಿಂತ ಹೆಚ್ಚಿನ ಪ್ರಯೋಜನ ಹಾಗೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಆಧಾರದ ಮೇಲೆ ಈ ಮಾದರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗದುಗಿನ ಎಸ್ಎಂ ಕೃಷ್ಣನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12 ವಿಜ್ಞಾನ ಶಿಕ್ಷಕ ಹಾಗೂ ಮಾರ್ಗದರ್ಶಕರಾದ ಮಂಜಪ್ಪ ಕೆ ಹುಯಿಲ್ಗೋಳ್.
2: ಸ್ಕೂಲ್ ಜೋನ್ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅಂತೇಳಿ ಅಂದ್ರೆ ಶಾಲಾ ಪ್ರದೇಶದಲ್ಲಿ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅನ್ನ ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಬಳಸಿದ್ದೇವೆ, ಸೆನ್ಸಾರ್ ಗಳನ್ನು ಬಳಸಿದ್ದೇವೆ. ಸುರಕ್ಷಿತವಾಗಿ ಶಾಲಾ ಪಕ್ಕದಲ್ಲಿರತಕ್ಕಂಥ ರಸ್ತೆ ಒಳಗೆ ಯಾವುದೇ ಅಪಘಾತ ಆಗಬಾರದು ಮಕ್ಕಳಿಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇನ್ನೊಂದು ಮಾದರಿಯನ್ನ ತಯಾರಿಸಿದ್ದೇವೆ, ಅದು ಮಿಡ್ ಡೇ ಮೀಲ್ಸ್ ಸೇಫ್ಟಿ ಚೆಕ್ ಪರ್ ಸ್ಕೂಲ್ ಅಂತೇಳಿ. ಬಿಸಿ ಊಟ ತಯಾರಿಕೆಯಲ್ಲಿ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಟೆಂಪರೇಚರ್ ರೆಗ್ಯುಲೇಟರ್ ಅಂತೇಳಿ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ. ಜೊತೆಗೆ ಕೊಳೆತಿರ್ತಕ್ಕಂಥ ಪದಾರ್ಥದಿಂದ ಬರ್ತಕ್ಕಂಥ ಮೀಥೇನ್ ಗ್ಯಾಸ್ ಡಿಟೆಕ್ಷನ್ ಸೆನ್ಸಾರ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹೀಗಾಗಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ ಶುಚಿ ರುಚಿಯಾಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಇಲ್ಲಿ ಕೊಡಲು ಅವಕಾಶ ಆಗತೈತಿ. ಎರಡೂ ಮಾದರಿಗಳು 12, 13, 14 ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಈ ಮಾದರಿಗಳು ಪ್ರದರ್ಶನಗೊಳ್ಳುತ್ತಿದ್ದೇವೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ.
0: ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ವನ್ಯಜೀವಿ ಸಪ್ತಾಹ 2026 ಅಂಗವಾಗಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಿತು. ಬಂಡೀಪುರ ಸಫಾರಿ ಕ್ಯಾಂಪಸ್ನಲ್ಲಿ 37 ಜನ ಸಫಾರಿ ಸಿಬ್ಬಂದಿ ಹಾಗೂ 12 ಜನ ಶ್ವಾನದಳದ ಸಿಬ್ಬಂದಿ ಶ್ರಮದಾನ ಮಾಡಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶುಭಂ ಸಿಂಗ್ ತನ್ವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಹಾಗೂ ಗೋಪಾಲಸ್ವಾಮಿ ಬೆಟ್ಟವಲಯದ ಅರಣ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮೆಲುಕಾಮನಹಳ್ಳಿ ಆವರಣದಲ್ಲಿ 15 ಜನ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಮಾಡಿದರು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಓಟಗಾರರು ವನ್ಯಜೀವಿ ಜನಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಉದ್ಘಾಟಿಸಲು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳನ್ನು ಮೈಸೂರು ಜಿಲ್ಲಾಧಿಕಾರಿ ಹಾಗೂ ದಸರಾ ಮಹೋತ್ಸವದ ವಿಶೇಷಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಉತ್ಸವದ ಸ್ವಾಗತ ಸಮಿತಿ ಸದಸ್ಯರೊಂದಿಗೆ ಶ್ರೀಮಠಕ್ಕೆ ತೆರಳಿ ಅಧಿಕೃತ ಆಮಂತ್ರಣ ನೀಡಿ ಆಹ್ವಾನಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವರ್ಣಿತ್ ನೇಗಿ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಈ ತಿಂಗಳ 11ನೇ ತಾರೀಕು ವಿಧಿವತ್ ಉದ್ಘಾಟನೆಯಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ

0: ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತು ಒಂದು ನೋಟ. ಈಶಾನ್ಯ ಭಾರತ ಅಭಿವೃದ್ಧಿಯಿಂದ ದೂರ ಉಳಿದಿದ್ದಕ್ಕೆ ಕಾರಣ ಭೂಪ್ರದೇಶವಲ್ಲ, ದೂರವೇ ಕಾರಣ ಎಂದು ಹೇಳುತ್ತಾ ಬಂದ ನಿರ್ಲಕ್ಷ್ಯ ಧೋರಣೆ. ಬ್ರಾಡ್ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗೂನ್ ತಲುಪಿದವು. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ಜಮ್ಮು ಕಾಶ್ಮೀರದ ಕಥೆ ಇನ್ನೂ ದೀರ್ಘ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ ಪೂರ್ಣಗೊಳ್ಳಲು 28 ವರ್ಷಗಳೇ ಬೇಕಾದವು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೆನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ಟಿಬೆಟ್ ಸಹಯೋಗ ಮಂಚ್ ಹಾಗೂ ಟಿಬೆಟ್ ಪರ ಹೋರಾಟದ ಕೋರ್ ಗ್ರೂಪ್ ನಿಕಟಪೂರ್ವ ರಾಷ್ಟೀಯ ಸಹ ಸಂಯೋಜಕ ಅಮೃತ್ ಜೋಶಿ.
1: ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಇವತ್ತು ಸಂಪರ್ಕದ ಅಭಿವೃದ್ಧಿಯ ವಿಕಾಸದ ಒಂದು ಹೊಸ ಪರಿಭಾಷೆ ಆಗಿದೆ. ಗಡಿಭಾಗದ ಕೊನೆಯ ಹಳ್ಳಿವರೆಗೂ ಕೂಡ ಯಾವುದಾದರೂ ಒಂದು ಮಾದರಿಯ ಸಂಪರ್ಕ ಅಲ್ಲಿ ಸ್ಥಾಪಿತವಾದಲ್ಲಿ ಅದು ಆ ಪ್ರದೇಶವನ್ನ ದೇಶದ ಮುಖ್ಯವಾಹಿನಿಯ ಜೊತೆ ಜೋಡಿಸೋದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಡಿಜಿಟಲ್ ಸಂಪರ್ಕಕ್ಕೂ ಕೂಡ ಇವತ್ತು ಅದನ್ನು ಬಳಸಬೇಕಾಗಿದೆ. ಜನರನ್ನ ಅವಕಾಶಗಳೊಂದಿಗೆ, ಗ್ರಾಮಗಳನ್ನು ಮಾರುಕಟ್ಟೆಯೊಂದಿಗೆ, ಅಥವಾ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶ ಇರಬಹುದು, ಅಥವಾ ಶಿಕ್ಷಣದ ಅವಕಾಶ ಇರಬಹುದು, ಅಥವಾ ದೇಶದ ಇತರ ಭಾಗಗಳ ಜನರನ್ನ ಈ ಪ್ರದೇಶಗಳನ್ನ ಅಥವಾ ಈ ಪ್ರದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋದಷ್ಟಿರಬಹುದು. ಈ ರೀತಿ ಆರ್ಥಿಕತೆಗೆ ಹೊಸ ಅವಕಾಶಗಳನ್ನು ಜೋಡಿಸುವಂತಹ ಜೀವನಾಡಿಗಳಾಗಿ ಇವತ್ತು ಈ ಕನೆಕ್ಟಿವಿಟಿ, ರೈಲ್ ಇರಬಹುದು, ರಸ್ತೆ ಇರಬಹುದು, ಸೇತುವೆಗಳಿರಬಹುದು, ಅಥವಾ ಡಿಜಿಟಲ್ ಸಂಪರ್ಕ ಇವತ್ತು ಕಾರ್ಯನಿರ್ವಹಿಸುತ್ತೆ. ಈಶಾನ್ಯ ಭಾರತದ ಆ ಒಂದು ಕಠಿಣವಾದಂತಹ ಭೌಗೋಳಿಕ ಪರಿಸ್ಥಿತಿಯ ನಡುವೆ ಕೂಡ ಇವತ್ತು ರೈಲು ಮತ್ತು ರಸ್ತೆಯ ಸಂಪರ್ಕ ವಿಸ್ತಾರ ಆಗ್ತಿರೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ಬಹಳ ಮಹತ್ವವನ್ನು ತೋರಿಸುತ್ತೆ. ಫಲಿತಾಂಶ ಏನಂದ್ರೆ ದೂರ ಕಡಿಮೆ ಆದಂತೆ ಅವಕಾಶಗಳು ಹೆಚ್ಚುತ್ತವೆ, ಹೂಡಿಕೆಗಳು ಬರ್ತವೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಮುಖ್ಯವಾಗಿ ಆ ಭಾಗದ ಜನರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದು ಕೂಡ ಪಾಲಿದೆ ಅನ್ನೋದೊಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಜನರಲ್ಲೂ ಕೂಡ ಬರುತ್ತೆ. ಇದು ವಿಕಸಿತ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆ ಆಗಿದೆ.
0: ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ 1966 ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಶಿಫಾರಸು ಅಂಗೀಕರಿಸಲ್ಪಟ್ಟ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲ್ಪಡುವ ದಿನ. ಖ್ಯಾತ ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿಯ ಡಾ ಶಿವಾಜಿ ಕಾಗಣಿಕರ್ ಅವರ ಸರ್ವೋದಯಚ ವಾಟ್ಸರು ಮರಾಠಿ ಭಾಷೆಯ ಆತ್ಮಚರಿತ್ರೆ ಹಾಗೂ ಗುಡ್ಡಗಾಡಿನ ಗಾಂಧಿ ಕನ್ನಡ ಜೀವನಚರಿತ್ರೆ ಕೃತಿಗಳನ್ನು ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಬಿಡುಗಡೆ ಮಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೆಚೂರ್ ಸೈಕ್ಲಿಂಗ್ ಸ್ಪರ್ಧೆಯ 100 ಕಿಲೋಮೀಟರ್ ಎಲೀಟ್ ಪುರುಷರ ವಿಭಾಗದಲ್ಲಿ ಕೃಷ್ಣ ನಾಯ್ಕೋಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾವ್ಯಾ ಮೂರ್ತಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
1: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸುಗಮ ಸಂಗೀತ ಪ್ರಪಂಚದ ಒಂದು ಅನರ್ಘ್ಯ ರತ್ನ ಅಂತಿರೋದು ಮಹಾನ್ ಕಲಾವಿದೆ ರತ್ನಮಾಲ ಪ್ರಕಾಶ್ ಅವರ ಯಾವುದೇ ಗೀತ ಗಾಯನದಲ್ಲೂ ಕೇಳಿ ಬರೋ ಗೀತ ಸಾಹಿತ್ಯದ ಉಚ್ಚಾರ, ಭಾವಸ್ಪಷ್ಟತೆ, ನಾದ ಮಾಧುರ್ಯ, ಆಲಿಸುವ ಹೃದಯಕ್ಕೆ ತಲುಪಿಸುವ ಸ್ಪಂದನೆ ಅಸಾಧಾರಣವಾದದ್ದು. ಹೀಗಾಗಿ ಅವರ ಸಂಗೀತಗಳ ಒಂದು ಪ್ರಸಿದ್ಧ ಗುಚ್ಛದ ಹೆಸರಾದ ಗೆದ್ದು ಭಾವರತ್ನಕ್ಕೆ ಅವರು ಅನ್ವರ್ಥ ಅನ್ನಿಸ್ತಾರೆ. ಇವೆಲ್ಲಕ್ಕೂ ಸುಂದರ ವಿನ್ಯಾಸದಂತೆ ಇರೋದು ಅವರ ಕಾಂತಿಯುತ ಹಸನ್ಮುಖ. ಇವೆಲ್ಲದರಿಂದ ಮೂಡಿ ಬಂದಿದ್ದು ಅವರ ಪರಂಪರೆ ಹೌದು ಅಂತ ಅನ್ನಿಸ್ಬಹುದು. ಇವತ್ತು ನಾವು ಭಾವಸ್ಪಂದನದಲ್ಲಿ ಮಾತಾಡ್ತಿರೋದು ರತ್ನಮಾಲಾ ಪ್ರಕಾಶ್ ಅವರ ಬಗ್ಗೆ. 1955 ಆಗಸ್ಟ್ 19 ತಾರೀಕು ಪ್ರಸಿದ್ಧ ರುದ್ನಪಟ್ಟಣ ಮನೆತನದಲ್ಲಿ ಹುಟ್ಟಿದವರು ರತ್ನಮಾಲಾ ಪ್ರಕಾಶ್. ಅವರ ತಾತ ಕೃಷ್ಣಶಾಸ್ತ್ರಿಗಳು ಸಂಗೀತ ಮತ್ತು ಹರಿಕಥಾ ವಿದ್ವಾಂಸರು. ತಂದೆ ಸಂಗೀತ ಕಲಾನಿಧಿ ಪದ್ಮಭೂಷಣ ಆರ್ ಕೆ ಶ್ರೀಕಂಠನ್, ದೊಡ್ಡಪ್ಪಂದರುಗಳು ಆರ್ ಕೆ ವೆಂಕಟರಾಮ ಶಾಸ್ತ್ರಿ, ಆರ್ ಕೆ ರಾಮನಾಥನ್, ಆರ್ ಕೆ ನಾರಾಯಣಸ್ವಾಮಿ, ಅಣ್ಣ ಆರ್ ಎಸ್ ರಮಾಕಾಂತ್. ಹೀಗೆ ಸಂಗೀತಜ್ಞರ ಪರಂಪರೆಯೇ ಇವರ ಮನೆತನದಲ್ಲಿದೆ. ಇವರ ಪತಿ ಎಂ ಎಸ್ ಪ್ರಕಾಶ್ ಮಹಾನ್ ಗಮಕಿ, ದಾಸ ಪ್ರತಿಷ್ಠಾನದಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿದವರು. ತಾಯಿ ಮೈತ್ರೇಯಿ ಸಂಗೀತ ಆಸಕ್ತರು. ಹೀಗೆಲ್ಲ ಇರುವಾಗ ರತ್ನಮಾಲಾ ಪ್ರಕಾಶ್ ಅವರ ಬಗ್ಗೆ ಒಂದಿಷ್ಟು ಮಾತುಕತೆಯಲ್ಲಿ ಇವತ್ತು ನಾವಿರ್ತೀವಿ ಭಾವಸ್ಪಂದನಾ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಇಳ್ತಾರೆ ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
2: ನೆನಪಿನಿತ್ಯ ಮಲ್ಲಿಗೆ
0: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವಾದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಫಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಫಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಫಾರ್ಮೆಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ

0: ಗಣಿಗಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2024-25 ಭಾರತ ಮತ್ತು ಕೆನಡಾ ನಡುವಿನ ಸರಕುಗಳ ದ್ವಿಪಕ್ಷೀಯ ವ್ಯಾಪಾರ 8.66 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಇದರಲ್ಲಿ ಭಾರತದಿಂದ ರಫ್ತು 4.22 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರು ಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ.

ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಇರಾನ್ ಸೇನೆಯ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ, ಅಮೆರಿಕದೊಂದಿಗಿನ ಇತ್ತೀಚಿನ ಸಂಘರ್ಷದ ನಂತರ ಇರಾನ್ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ. ಈ ಸಂಘರ್ಷವು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ಇರಾನ್ ಈಗಾಗಲೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ಮಾತನಾಡಿ, ಇರಾನ್ ಪ್ರಸ್ತುತ ಹಾರ್ಮೋಸ್ ಜಲಸಂಧಿಯ ವಿಷಯದ ಮೇಲೆ ಗಮನಹರಿಸಿದೆ. ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖವಾದ ಈ ಜಲಮಾರ್ಗದಲ್ಲಿ ಭದ್ರತೆಯನ್ನು ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030 ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಾಂಡಾ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಹೌದು, ಇದು ನಮ್ಮ ಹೆಕ್ಕಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ,
1: ಭಾವಸ್ಪಂದನ.

0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇದ್ವಿ ರತ್ನಮಾಲಾ ಪ್ರಕಾಶ್ ಅವರ ಬಗ್ಗೆ. ಚಿಕ್ಕಂದಿನಿಂದಲೇ ತಂದೆ ಆರ್ ಕೆ ಶ್ರೀಕಂಠನ್ ಅವರ ಸಂಗೀತ ಪಾಠ ಪಡೆದ ರತ್ನಮಾಲಾ ಪ್ರಕಾಶ್ ಅವರು ಮುಂದೆ ಸ್ವಯಂ ಪ್ರತಿಭೆಯಿಂದ ಸುಗಮ ಸಂಗೀತದ ಮಹಾನ್ ತಾರೆ ಅನ್ನಿಸ್ಕೊಳ್ತಾರೆ. ಸೂಕ್ತ ಕಾಲದಲ್ಲಿ ಅವರಿಗೆ ಮೈಸೂರು ಅನಂತಸ್ವಾಮಿಯವರ ಮಾರ್ಗದರ್ಶನ ಸಿಗುತ್ತೆ. ಆಕಾಶವಾಣಿ ಸ್ಪರ್ಧೆಗಳಲ್ಲಿ ಭಾವಗೀತೆ ಭಕ್ತಿಗೀತೆ ಈ ಎರಡೂ ವಿಭಾಗಗಳಲ್ಲಿ ಉನ್ನತ ಪ್ರಶಸ್ತಿಯನ್ನು ಗಳಿಸ್ತಾರೆ. ಮುಂದೆ ಆಕಾಶವಾಣಿ ದೂರದರ್ಶನಗಳ ಉನ್ನತ ದರ್ಜೆಯ ಕಲಾವಿದರು ಅಂತ ಪರಿಣಿತರಾಗ್ತಾರೆ. ಮೈಸೂರು ಅನಂತಸ್ವಾಮಿಯವರ ಮೂಲಕ ಎಂಎಸ್ಐಎಲ್ ಧ್ವನಿಸುರುಳಿಗಳ ಹಾಡುಗಾರ್ತಿಯಾಗಿ ಕೂಡ ಪ್ರಸಿದ್ಧಿಯನ್ನು ಪಡಿತಾರೆ. ಸುಗಮ ಸಂಗೀತದ ದಿಗ್ಗಜರುಗಳಾದ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್ ಪದ್ಮಚರಣ್, ಎಚ್ ಕೆ ನಾರಾಯಣ, ಎಚ್ ಆರ್ ಲೀಲಾವತಿ, ಹೀಗೆ ಅನೇಕರ ನಿರ್ದೇಶನದಲ್ಲಿ ರತ್ನಮಾಲಾ ಅಸಂಖ್ಯಾತ ಹಾಡುಗಳನ್ನು ಹಾಡಿದ್ದಾರೆ. ಕೆಂಗುಲಾಬಿ, ಮೈಸೂರು ಮಲ್ಲಿಗೆ, ಭಾವಸಂಗಮ, ನಿತ್ಯೋತ್ಸವ, ಅಂತಃಪುರ ಗೀತೆಗಳು, ಡಾ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹಾಡಿರುವ ಅನುರಾಗ, ಮಂಕುತಿಮ್ಮನ ಕಗ್ಗ, ಚೈತ್ರ ರೂಪಸಿ, ಭಾವೋತ್ಸವ, ಕವಿತಾ ಸ್ಪಂದನ, ನೆನಪಿನ ಆಳದಲ್ಲಿ ನೀಲಾಂಬರಿ, ಅಣಿಮುತ್ತುಗಳು, ಹೀಗೆ ಅನೇಕ 500 ಹೆಚ್ಚು ಕ್ಯಾಸೆಟ್ ಮತ್ತು ಸಿಡಿಗಳಲ್ಲಿ ಹಾಡಿ ಕನ್ನಡಿಗರ ಮನಗೆದ್ದ ಸಾಧನೆ ರತ್ನಮಾಲಾ ಅವರದು. ಅವರ ಭಾವರತ್ನ ಸಂಗೀತಗುಚ್ಛದ ಸಿಡಿಗಳಲ್ಲಿ 108 ಸುಂದರ ಗೀತೆಗಳು ಇವೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 8 ಗಂಟೆಯಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

0: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಐಸಿ ರವರ ಬೀಮಾ ಕವಚ್ ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್.

0: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರನ್ನ ಹೀಗೆ ಸಿತ್ತಿದ್ಯಾ?
1: ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
2: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
0: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೊಣ ಸೊಳ್ಳೆಗಳು ಕೂತು ಡೇಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ, ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

ಸಮಯ ಸರಿಯಾಗಿ 8:34 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಒಳ್ಳೆ ಗೆಳೆಯರು ನಮ್ಮನ್ನ ಎಷ್ಟೇ ಅರ್ಥ ಮಾಡ್ಕೊಂಡಿರ್ತಾರೆ, ನಿಮ್ಮಷ್ಟೇ ಅರ್ಥ ಮಾಡ್ಕೊಂಡಿರ್ತಾರೆ, ನಿಮ್ಮ ಬೆಳವಣಿಗೆಗೆ ಅವಕಾಶ ಕೂಡ ಮಾಡಿಕೊಡ್ತಾರೆ. ಅದೇ ಕೆಟ್ಟ ಗೆಳೆಯರು ಏ ಇವನಿಂದ ಏನ್ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಳ್ತಿರ್ತಾರೆ. ಹೀಗಂತ ಹೇಳಿದ್ದು ಐರ್ಲೆಂಡ್ನ ಖ್ಯಾತ ಲೇಖಕ ಸಿ ಎಸ್ ಲೂಯಿಸ್ ಅನ್ನೋರು. ಯಾರನ್ನೇ ಗೆಳೆಯರು ಅಂತ ಒಪ್ಕೊಳ್ಳೋಕೆ ಮೊದಲು ಅವರ ವ್ಯಕ್ತಿತ್ವವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರನ್ನ ಅವರಷ್ಟೇ ಅರ್ಥ ಮಾಡಿಕೊಂಡು ಗೆಳೆತನನ ಬೆಳೆಸೋದು ಒಳ್ಳೆಯದು. ಯಾರ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ನಮ್ಮಿಂದ ಸಾಧ್ಯವಾಗುತ್ತೋ ಅವರು ಮಾತ್ರ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಆಗಿರ್ತಾರೆ ಕಣ್ರಿ. ಸಮಯ 8:35 ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕ, ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರಾ.

ಸಮಯ 8:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಮ್ಮ ಹತ್ರ ಪ್ರಾಮಾಣಿಕವಾಗಿ ಇರೋರನ್ನ, ನಡೆದ ವಿಷಯಗಳನ್ನ ನೇರ ನೇರವಾಗಿ ಹೇಳ್ಕೊಳ್ಳೋರನ್ನ ಮಾತ್ರ ನಮ್ಮ ನಿಜವಾದ ಸ್ನೇಹಿತರು ಅಂತ ನಂಬಿ ಒಂದ್ಸಲಾದರೂ ಸುಳ್ಳು ಹೇಳಿದವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸ್ನೇಹಿತರು ನಮ್ಮ ಬಗ್ಗೆ ಬೇಕಾದಷ್ಟು ತಮಾಷೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ಆದರೆ ಸುಳ್ಳು ಅನ್ನೋದು ಸ್ನೇಹಿತರ ಮಧ್ಯೆ ಇರಬಾರ್ದು. ಪಾರ್ಟಿ ಕರಿಯೋದಲ್ಲಿ ಆದರೆ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ನೆನಪು ಮಾಡ್ಕೊಳ್ಬೇಕು. ನೆನಪು ಇಟ್ಕೊಳ್ಳೋವಂಥ ಒಂದು ಮುಖ್ಯವಾದ ಅಂಶ ಏನಂದ್ರೂ, ನಾವು ಒಳ್ಳೆ ಗೆಳೆಯರಾಗಿದ್ದರೆ ನಮಗೂ ಒಳ್ಳೆ ಗೆಳೆಯರು ಸಿಗ್ತಾರೆ ಅಂತ. ಸಮಯ 8:45, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ನೇತ್ರ ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್, ಇವುಗಳ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಣ ದ್ರಾಕ್ಷಿ ಅತ್ಯಂತ ಸಿಹಿಯಾಗಿದ್ದು ಅಬಾಲ ವೃದ್ಧರಿಗೂ ಪ್ರಿಯವಾಗಿದೆ. ಸುಲಭವಾಗಿ ಜೀರ್ಣವಾಗಿ ದೇಹಗತವಾಗುತ್ತೆ. ಶೀತ ಗುಣವನ್ನು ಹೊಂದಿರುವುದರಿಂದ ಪಿತ್ತ ಹಾಗೂ ಉಷ್ಣ ಸಂಬಂಧಿತ ವ್ಯಾಧಿಗಳಲ್ಲಿ ಉಪಯುಕ್ತವಾದ ಮನೆಮದ್ದು ಇದು. ಅಂಗೈಯಂಗಾಲುಗಳಲ್ಲಿ ದಾಹ, ಹೆಚ್ಚು ಬಾಯಾರಿಕೆ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್, ಇವುಗಳಲ್ಲಿ ಒಣದ್ರಾಕ್ಷಿ ಉತ್ತಮ ಮನೆಮದ್ದು. ಒಣದ್ರಾಕ್ಷಿಯಲ್ಲಿರುವ ಇನ್ನೊಂದು ಉಪಯುಕ್ತ ಅಂಶ ಅಂದ್ರೆ ಸ್ನಿಗ್ಧ ಗುಣ ಅಂತ ಆಯುರ್ವೇದ ಹೇಳುತ್ತೆ. ದಿನನಿತ್ಯ ದೇಹದಲ್ಲಿ ಜೀವಕೋಶಗಳ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ಸವಕಳಿ ಉಂಟಾಗುತ್ತೆ ಹಾಗೂ ಜೀವಕೋಶಗಳು ಮೃತವಾಗುತ್ತೆ. ಇದೊಂದು ಸಹಜ ಪ್ರಕ್ರಿಯೆ. ಈ ರೀತಿ ದುರ್ಬಲವಾದ ಶರೀರಕ್ಕೆ ಚೇತನ ತುಂಬಲು ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿದಿನ ಒಂದೆರಡಾದರೂ ಒಣದ್ರಾಕ್ಷಿಯನ್ನು ಸೇವಿಸುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು. ಶರೀರಕ್ಕೆ ಪೋಷಣೆ ನೀಡಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಈ ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಮಲಬದ್ಧತೆಗೆ ಈ ಒಣ ದ್ರಾಕ್ಷಿ ಅತ್ಯಂತ ಉತ್ತಮವಾದ ಮನೆಮದ್ದು. 8-10 ಒಣದ್ರಾಕ್ಷಿಗಳನ್ನ ರಾತ್ರಿ ಪೂರ ನೆನೆಸಿ ನಂತರ ಮುಂಜಾನೆ ಚೆನ್ನಾಗಿ ಹಿಸುಕಿ ಪ್ರತಿನಿತ್ಯ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೋಡಂಬಿ. ಗೋಡಂಬಿಯು ಉಷ್ಣ ಗುಣವನ್ನು ಹೊಂದಿದೆ. ಆದ್ದರಿಂದ ಉಷ್ಣ ಪ್ರಕೃತಿ ಇರುವವರು ಅಂದ್ರೆ ಕೈಕಾಲು ಒಡೆಯುವುದು, ಅಂಗೈ ಅಂಗಾಲುಗಳಲ್ಲಿ ಉರಿ, ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಉಪಯೋಗಿಸದೇ ಇರುವುದೇ ಸೂಕ್ತ. ಉಪಯೋಗಿಸಿದರೂ ಸಹ ಒಂದೆರಡನ್ನು ಮಾತ್ರ ಒಮ್ಮೆಗೆ ಸೇವಿಸಬೇಕು. ಆರೋಗ್ಯವಂತರು ಸಹ ಗೋಡಂಬಿಯನ್ನು ಹೆಚ್ಚಾಗಿ ಉಪಯೋಗಿಸದೆ ಒಮ್ಮೆಗೆ 5-6 ಗೋಡಂಬಿಗಳನ್ನು ಮಾತ್ರ ಸೇವಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ಸಿಹಿ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಗೋಡಂಬಿ ಉಷ್ಣವಾಗಿರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಸುಲಭವಾಗಿ ಸಿಹಿ ಪದಾರ್ಥಗಳನ್ನು ಪಚಯನ ಮಾಡಲು ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ರುಚಿಯನ್ನೂ ಹೆಚ್ಚಿಸುತ್ತೆ, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುವ ಕಾರಣ ಸಿಹಿ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಬಳಸ್ತಾರೆ. ಹೊಟ್ಟೆ ಉಬ್ಬರಿಸುವುದು, ಹೊಟ್ಟೆಯಲ್ಲಿ ಗಾಳಿ ತುಂಬಿದಂತಾಗುವುದು ಇಂತಹ ಲಕ್ಷಣಗಳಿದ್ದರೆ ಗೋಡಂಬಿಯು ತನ್ನ ಅನುಲೋಮಕ ಗುಣದಿಂದ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೃಶದೇಹಿಗಳಿಗೆ ಇದೊಂದು ಅತ್ಯಂತ ಪೋಷಕಾಂಶಯುಕ್ತ ಆಹಾರ. ಪುರುಷರ ನರದೌರ್ಬಲ್ಯ, ಮೂಲವ್ಯಾಧಿಗಳಲ್ಲೂ ಸಹ ಇದೊಂದು ಉತ್ತಮ ಪಥ್ಯ. ಇನ್ನೊಂದು ಒಣಹಣ್ಣು ಉತ್ತತ್ತಿ. ಒಣ ಖರ್ಜೂರವನ್ನ ಉತ್ತತ್ತಿ ಅಂತ ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಇದನ್ನ ಕಾರಿಕಾಯಿ ಅಂತಲೂ ಕರೀತಾರೆ. ಸಿಹಿಯಾದ ರುಚಿಯನ್ನು ಹೊಂದಿದ್ದರೂ ಸಹ ಮಧುಮೇಹಿಗಳು ಮಿತವಾಗಿ ಇದನ್ನ ಬಳಸಬಹುದು. ಗುರುಗುಣವನ್ನು ಹೊಂದಿರುವುದರಿಂದ ಸುಲಭವಾಗಿ ಇದು ಜೀರ್ಣ ಆಗಲ್ಲ. ಆದ್ದರಿಂದ ಒಮ್ಮೆಗೆ 2-3 ಉತ್ತತ್ತಿಗಳನ್ನು ಮಾತ್ರ ಸೇವಿಸಬೇಕು. ಅಜೀರ್ಣವಾಗಿದ್ದಾಗ ಉತ್ತತ್ತಿಯನ್ನು ಸೇವಿಸಬಾರದು. ಉತ್ತತ್ತಿಯು ಹೃದಯ ಹಾಗೂ ಮೆದುಳಿಗೆ ಬಲಕಾರಕ. ಕಫವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಶ್ರಮದ ಕೆಲಸದ ನಂತರ ಉತ್ತತ್ತಿಯನ್ನು ಸೇವಿಸಿದರೆ ದೇಹಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳ ಮರುಪೂರಣ ಆಗುತ್ತೆ. ರಕ್ತಾಲ್ಪತೆಯಿಂದ ತಲೆ ತಿರುಗುವುದು, ಸುಸ್ತು ಈ ಲಕ್ಷಣಗಳಿದ್ದರೆ ನಿಯಮಿತವಾಗಿ ಉತ್ತತ್ತಿ ಸೇವಿಸುವುದು ಸೂಕ್ತ. ಅನೀಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಇದ್ದವರಿಗೆ ಉತ್ತತ್ತಿ ಒಂದು ಉತ್ತಮವಾದ ಮನೆಮದ್ದು. ಬಾದಾಮಿ. ವಾತ ವ್ಯಾಧಿಗಳಲ್ಲಿ ಅಂದ್ರೆ ಕೀಲ್ ನೋವು ಇರುವಂತರಲ್ಲಿ, ವಾತ ಪ್ರಕೃತಿ ಇರುವಂತಹವರಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಇದನ್ನ ಸಂಸ್ಕೃತದಲ್ಲಿ ಅದಕ್ಕೆ ವಾತಾದ ಅಂತಾನೆ ಕರೀತಾರೆ. ಇದು ಮಧುರ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿರುವುದರಿಂದ ದೇಹದ ವಾತದ ಅಂಶಗಳನ್ನು ಕಡಿಮೆ ಮಾಡಿ ಸ್ಕೀಲ್ ನೋವು, ಮೈಕೈ ನೋವು ಇಂತಹ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಬಾದಾಮಿ ಇಂಥವರಲ್ಲಿ ಸೂಕ್ತವಾದ ಮನೆಮದ್ದು. ನರದೌರ್ಬಲ್ಯದಂತಹ ವ್ಯಾಧಿಗಳಲ್ಲೂ ಸಹ ಇದು ಅತ್ಯುತ್ತಮವಾದ ಪಥ್ಯ. ಕೃಶ ವ್ಯಕ್ತಿಗಳಿಗೆ ದೇಹದ ತೂಕ ಹೆಚ್ಚಾಗಲು ಬಾದಾಮಿ ಸಹಕಾರಿ. ಇದರ ತೈಲವನ್ನ ಸೌಂದರ್ಯವರ್ಧಕಗಳಾಗಿ ಮುಖದ ಮೇಲೆ ಕಪ್ಪು ಕಲೆಗಳಿದ್ದರೆ ನಿವಾರಿಸಲು ಸಹ ಬಳಸಬಹುದು. ಇನ್ನೊಂದು ಒಣಹಣ್ಣು ಅಕ್ರೋಟ್. ಇದು ಹೊರಗೆ ಗಟ್ಟಿ ಹೊದಿಕೆಯನ್ನು ಹೊಂದಿದ್ದು ಒಳಗೆ ಮೃದುವಾದ ತಿರುಳನ್ನು ಹೊಂದಿದೆ. ಈ ತಿರುಳು ನೋಡಲು ಮಾನವನ ಮೆದುಳಿನ ಆಕಾರವನ್ನೇ ಹೊಂದಿದೆ. ಆದ್ದರಿಂದ ಇದು ನರದೌರ್ಬಲ್ಯ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಉತ್ತಮ ಪಥ್ಯ. ಹೃದಯಕ್ಕೂ ಸಹ ಇದು ಬಲ ನೀಡುತ್ತೆ. ಬಾಣಂತಿಯರಲ್ಲಿ ಎದೆ ಹಾಲು ಕಡಿಮೆ ಆಗಿದ್ದರೆ ಅಕ್ರೋಟ್ ಪುಡಿಯನ್ನು ಹಾಲದೊಂದಿಗೆ ಸೇವಿಸಬಹುದು. ಅಕ್ರೋಟ್ನಲ್ಲಿ ಎಣ್ಣೆಯ ಅಂಶವಿದ್ದು ಅದು ಹೊಟ್ಟೆಯಲ್ಲಿನ ಜಂತುಹುಳುಗಳನ್ನು ಸಹ ನಿವಾರಣೆ ಮಾಡುತ್ತೆ. ಹೀಗೆ ಒಣಹಣ್ಣುಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಸುಲಭವಾಗಿ ಪಚನವಾಗಲು ಸಹ ಸಹಕಾರಿಯಾಗಿವೆ. ಜೊತೆಗೆ ಒಂದಷ್ಟು ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಿಯಮಿತವಾಗಿ ಉಪಯೋಗಿಸಬಹುದು. ಒಣಹಣ್ಣುಗಳನ್ನು ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಡ್ರೈ ಫ್ರೂಟ್ಸ್ನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
2: ಮ್ಯೂಸಿಕಲಿ ಯೋರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 9:03. ಹೌದು, ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳುವಂತಹ ಸಮಯ ಇದು. ನಿಮ್ಮಿಷ್ಟದ ಹಾಡಿಗಾಗಿ ಮೀಸಲಾದ ಈ ಗಂಟೆ 9:00 to 10:00 ಸಮಯದಲ್ಲಿ ನಿಮಿಷದ ಹಾಡುಗಳು ನಾವು ಪ್ರಸಾರ ಮಾಡ್ತೀವಿ. ನೀವು ನಮಗೆ ಸಂದೇಶನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಈಗಾಗಲೇ ನಮಗೆ ಸಂದೇಶಗಳು ಹರಿದು ಬಂದಿದೆ, ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದವರು ಯಾರ್ಯೋರು. ಓಕೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಜೊತೆಗೆ ಪ್ರಸಾದ್ ಕೆಸರವಡು ಅವರು ಸಂದೇಶನ ಕಳಿಸಿದ್ದಾರೆ. ಮತ್ತೆ ಹಿತೇಂದ್ರ ದಾಸ್ ಅವರ ಸಂದೇಶ ನಮಗೆ ತಲುಪಿದೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಜಯಶ್ರೀ ಸುಧಾ ಸುನಿಲ್ ರಾಜಾಜಿನಗರದಿಂದ, ಮತ್ತೆ ಇವತ್ತು ವಿಶ್ವ ಶಿಕ್ಷಕರ ದಿನ ಅಲ್ವಾ ಅಂತ ಭೋಪಾ ವೆಂಕಟೇಶ್ ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಹೌದು. ಮತ್ತೆ ನಮಗೆ ಒಂದು ಹಾಡು ನಮಗೋಸ್ಕರ ಪ್ರಸಾರ ಮಾಡಿ. ಈಗ ಪಿತೃಪಕ್ಷ ನಡೀತಾ ಇದೆ, ಅಗಲಿದ ಹಿರಿಯರಿಗೆಲ್ಲ ತರ್ಪಣ ನೀಡ್ತಾ ಇದ್ದಾರೆ. ನಿಮ್ಮ ನಿಲಯದಿಂದ ತಿಥಿ ಊಟ ಮಾಡಿಸೋದಿಲ್ವೇ ಅಂತ ಚೇಚೆ ಏನ್ರಿ ಮಾತಿದು. ನಾವು ಯಾವಾಗಲೂ ಹರ್ಷಕ್ಕೆ ಜೊತೆಯಾಗವರು, ಜೊತೆಗೆ ನಿಮ್ಮ ನೋವು ನಲಿವುಗಳಿಗೂ ಜೊತೆಯಾಗವರು. ಸತ್ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ನಳಿನ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿದರೆ. ಮಣಿಕಲ್ ಕೃಪಾ ಉಮೇಶ್ ಮತ್ತೆ ವಾಮದೇವ್ ಪೂಜಾರ್ ಅವರು ನಮ್ಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ ಕೇಳ್ತಾ ಇದ್ದಾರೆ. ಶಿವಶಂಕರ್ ವೇದಾವತಿ, ಎಚ್ ವಿ ಯೋಗಾ ನರಸಿಂಹನ್ ಅವರ ಸಂದೇಶ ತಲುಪಿದೆ. ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್, ಮತ್ತೆ ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ, ಮತ್ತೆ ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದವರು. ಕಬಾಡಿ ವೆಂಕಟೇಶ್, ಕಬಾಡಿಯಿಂದ್ರ ಬಿನಿಪೇಟೆಯಿಂದ, ಜೊತೆಗೆ ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾ ಹುಸೇರೆ ಸೈಫುಲ್ಲಾ ಸಂದೇಶನ ಕಳಿಸಿದ್ದಾರೆ. ಮತ್ತೆ ರೈನ್ಬೋಗೆ ಶುಭೋದಯ ಅಂತ ಸಂದೇಶನ ಕಳಿಸಿದವರು ಅಹಮದ್ ಖಾನ್ ಅವರು. ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ ನಮಗೆ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿಸಿ ಅಂತ ಶಿಂಗನಹಳ್ಳಿ ಎನ್ ಗುರುರಾಜ್ ಚಿಂತಾಮಣಿ ತಾಲೂಕಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಷಣ್ಮುಖ ಎಸ್ ಹೆಚ್ ಹಳೆಬಾತಿಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಒಂದಿನ ನಿಮ್ಮದೇ ಇಷ್ಟದ ಹಾಡುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಸಂದೇಶನ ನಮಗೆ ತಲುಪಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.
6: ಮಂಗಳವಾಡ.

ಲಕ್ಷ್ಮೀಕಾಂತ್ ಸಂದೇಶನ ಕಳಿಸಿದ್ರೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಅವ್ರ ಜೊತೆಲಿ ನಮಸ್ತೆ ಮಧು ಚೈತ್ರ ಒಂದು ಹಾಡನ್ನ ಕೇಳ್ತೀರಿ ನಮಗೋಸ್ಕರ ಅಂತ. ಮಧುಸೂದನ್ ಅವರು ಸಂದೇಶನ ಕಳಿಸಿದ್ರೆ, ಜೊತೆಗೆ ಗುಡ್ ಮಾರ್ನಿಂಗ್ ಒಂದು ಹಾಡಿಗಾಗಿ ಕಾಯ್ತಾ ಇದ್ದೀವಿ ನಮ್ಮ ಇಷ್ಟದ ಹಾಡು ಬರಲಿ ಅಂತ ರೂಪ ಸಂದೇಶನ ಕಳಿಸಿದರೆ, ಜೊತೆಗೆ ಯಾರಿವರು ನಿಮ್ಮ ಹೆಸರನ್ನು ಕಳಿಸ್ರಿ, ಕೊಪ್ಪಳ ಆನಂದ ಕೊಪ್ಪಳದಿಂದ ಸಂದೇಶನ ಕಳಿಸಿದರೆ, ದಯವಿಟ್ಟು ನಿಮ್ಮ ರಿಕ್ವೆಸ್ಟು ಮತ್ತು ನಿಮ್ಮ ಹೆಸರು ಒಂದೇ ಸಂದೇಶದಲ್ಲಿ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಹೆಸರನ್ನೋದಕ್ಕೆ ರೇಣುಕ ನರಸಿಂಹ ಅವರ ಸಂದೇಶ ತಲುಪಿದೆ. ಜೊತೆಗೆ ಮಂಜುನಾಥ್ ಬಳ್ಳಾರಿಯಿಂದ, ಮಹಾದೇವಿ ಚಂದ್ರಕುಮಾರ್ ಒಡಗಿನಹಳ್ಳಿಯಿಂದ ಸಂದೇಶನ ಕಳಿಸಿ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಧನ್ಯವಾದಗಳು. ಮತ್ತೆ ಒಂದು ಹಾಡು ಅಂತ ಚೈತ್ರಾ ಅವರು ಸಂದೇಶನ ಕಳಿಸಿದ್ರೆ, ಗೋಸಿಕೆರೆ ಮಂಜುನಾಥ್ ನಮಗೊಂದು ಹಾಡನ್ನ ಕೇಳಿಸಿ ಅಂತ ಕೆಂಪರಾಜ್ ಸುಮಿತ್ರ ಅರಿಚ್ ಎಚ್ ಬಡಾವಣೆ ಅನ್ನಪೂರ್ಣ ನಗರದಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಒಂದು ಹಳೆಯ ಸೂಪರ್ ಹಿಟ್ ಹಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ. ಖಂಡಿತ ನಿಮಗೋಸ್ಕರ ಹಳೆಯ ಸೂಪರ್ ಹಿಟ್ ಗೀತೆ ಪ್ರಸಾರ ಆಗತ್ತೆ. ಇವತ್ತು ವಿಶ್ವ ಶಿಕ್ಷಕರ ದಿನ ಅಂತ ಮಾತಾಡ್ತಾ ಇದ್ವಿ. ಸೆಪ್ಟೆಂಬರ್ 5 ನಮ್ಮ ದೇಶದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನನ ಅವರ ಇಚ್ಛೆಯಂತೆ ಎಲ್ಲರಲ್ಲೂ ಒಂದು ಅರಿವು ಮೂಡಿಸುವಂತ ಒಂದು ಜವಾಬ್ದಾರಿಯುತ ಕೆಲಸ ಶಿಕ್ಷಕರದು. ಅದರ ಗೌರವಾರ್ಥವಾಗಿ ಸೆಪ್ಟೆಂಬರ್ 5 ದೇಶದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತೆ. ಅದೇ ರೀತಿ

ವಿಶ್ವದಾದ್ಯಂತ ಶಿಕ್ಷಕರನ್ನ ಗೌರವಿಸೋಕೆ ಪ್ರತಿ ವರ್ಷ ಅಕ್ಟೋಬರ್ 5ನೇ ತಾರೀಕು ವಿಶ್ವ ಶಿಕ್ಷಕರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವದಾದ್ಯಂತ ಶಿಕ್ಷಕರು ಮತ್ತೆ ಶಿಕ್ಷಕರ ಹಕ್ಕುಗಳು ಮತ್ತೆ ಆ ಶಿಕ್ಷಕರಿಗಿರುವಂತಹ ಜವಾಬ್ದಾರಿಗಳು ಇದನ್ನ ಗುರುತಿಸಿ ಪ್ರತಿ ವರ್ಷ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನ ಆಚರಿಸ್ತಾರೆ. ನಿಸ್ಸಂದೇಹವಾಗಿ ಶಿಕ್ಷಕರು ಉತ್ತಮ ಸ್ನೇಹಿತರು ಮತ್ತೆ ತತ್ವಜ್ಞಾನಿಗಳು. ಈ ದಿನ ದೇಶದ ಶಿಕ್ಷಕರನ್ನ ಗೌರವಿಸೋದ್ರದ್ದು, ಬೆಂಬಲಿಸೋದು, ಗುರುತಿಸೋದ್ರ ಜೊತೆಗೆ ಈ ಇಡೀ ವಿಶ್ವದ ಅಂತಾರಾಷ್ಟ್ರೀಯ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವಂತಹ ಸಮಯ ಇದಾಗಿದೆ. ಹೌದು, ಇವತ್ತು ವಿಶ್ವ ಶಿಕ್ಷಕರ ದಿನ. ವಿಶ್ವ ಶಿಕ್ಷಕರ ದಿನದ ಈ ಸಮಯದಲ್ಲಿ ಅವರ ಗುರುಗಳನ್ನ ನೆನೀತಾ, ನಮ್ಮ ಗುರುಗಳನ್ನ ಮನದಲ್ಲಿ ನೆನೀತಾ ಈ ಮುಂದಿನ ಹಾಡುಗಳನ್ನ ನಿಮ್ಗಾಗಿ ಕೇಳಿಸ್ತಾ ಇದ್ದೀನಿ. ನಿಮ್ಮ ಸಂದೇಶಗಳು ಕೂಡ ನಮಗೆ ಹರಿದು ಬರಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ವರ್ಷ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನ ಆಚರಿಸಲಾಗುತ್ತೆ. ನಿಸ್ಸಂದೇಹವಾಗಿ ಶಿಕ್ಷಕರು ಒಳ್ಳೆ ಸ್ನೇಹಿತರು ಅಂತ ನಾವು ಹೇಳ್ತಾ ಇದ್ವಿ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ 1994 ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನ ಅಂತ ಘೋಷಿಸಿತು. ಅವತ್ತಿನಿಂದ ಈ ದಿನವನ್ನ ವಾರ್ಷಿಕವಾಗಿ ಅಕ್ಟೋಬರ್ 5 ಇಡೀ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ. ಈ ದಿನ ಶಿಕ್ಷಕರ ಸ್ಥಿತಿಗೆ ಸಂಬಂಧಿಸಿದ ಯುನೆಸ್ಕೋ ಶಿಫಾರಸನ್ನ ಅಳವಡಿಸಿಕೊಂಡ ವಾರ್ಷಿಕೋತ್ಸವವನ್ನ ನೆನಪಿಸುತ್ತೆ. ಯುನೆಸ್ಕೋದ ಅಧಿಕೃತ ವೆಬ್ಸೈಟ್ನ ಪ್ರಕಾರ ಈ ಶಿಫಾರಸು ಶಿಕ್ಷಕರ ಹಕ್ಕುಗಳು ಮತ್ತೆ ಜವಾಬ್ದಾರಿಗಳನ್ನ ಮತ್ತೆ ಅವರ ಪ್ರಾಥಮಿಕ ಸಿದ್ಧತೆ ಏನಿದೆ, ಜೊತೆಗೆ ಮುಂದಿನ ಶಿಕ್ಷಣ, ನೇಮಕಾತಿ, ಉದ್ಯೋಗ, ಬೋಧನೆ, ಕಲಿಕಾ ಪರಿಸ್ಥಿತಿಗಳು ಏನೇನಿರುತ್ತೆ, ಎಲ್ಲದಕ್ಕೂ ಮಾನದಂಡವನ್ನ ಇದು ಒದಗಿಸುತ್ತೆ. ಐತಿಹಾಸಿಕವಾಗಿ ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್ ಯುನೆಸ್ಕೋ ಶಿಫಾರಸನ್ನ 1997 ಉನ್ನತ ಶಿಕ್ಷಣ ಬೋಧನಾ ಸಿಬ್ಬಂದಿಯ ಸ್ಥಾನಮಾನವನ್ನ ಅಂಗೀಕರಿಸಿತು. 9:24 ನಾವು ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತಾ ಇದೀವಿ. ಶಂಕರ್ ಜಗ್ಲಿ, ಗಬೂರು, ರಾಯಚೂರಿಂದ ಹುಬ್ಬಳ್ಳಿ, ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮತ್ತೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಜೆಸಿ ನಗರದಿಂದ ಯಾರಿವರು YH ಬಹದ್ದೂರ್ ಖಾನ್ ಅವರು ಸಂದೇಶನ ಕಳಿಸಿದರೆ, ಜೊತೆಗೆ ಮಂಜುಳಾ ಗಣೇಶ್, ಎಲ್ಲ ಸುಪವರ್ ಸಂಗೀತ್ ಪವಾರ್, ಸಮೃತ ಮತ್ತೆ ಅಶ್ವಿನಿ ಅವರು ಸಂದೇಶನ ಕಳಿಸಿದರೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಚಾಮರಾಜನಗರದಿಂದ ಯೋಗೀಶ್ ಅವರ ಸಂದೇಶ ತಲುಪಿದೆ, ಮತ್ತೆ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಇಂದ ಸಂದೇಶನ ಕಳಿಸಿದರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮತ್ತೆ ಚಿದಾನಂದ ಅವರು ಟಿಬಿ ಸರ್ಕಲ್ ಇಂದ, ಅನಂತಕುಮಾರ್ ಅರಸು ಅವರು ಕೂಡ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಜೊತೆಗೆ ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಸಂದೇಶ ತಲುಪಿದೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತೆ ನಿಜಗುಣಿ ಅವರ ಸಂದೇಶ ತಲುಪಿದೆ, ಮಹಾಲಿಂಗಪುರದಿಂದ ದಾದಾಪೀರ್ ನಾಗೇಂದ್ರ, ತಾವರೆಕೆರೆಯಿಂದ ಬಸವರಾಜ, ಕನಕಗಿರಿಯಿಂದ ತೀರ್ಥೇಶ್ ಚನ್ನಪಟ್ಟಣದಿಂದ, ಮತ್ತೆ ನಾಗೇಶ್ ಕುಮಾರ್ ಜಯಲಕ್ಷ್ಮಿ ಅವರ ಜೊತೆಗೆ ಶಿಂಗನಹಳ್ಳಿ ಎನ್ ಗುರುರಾಜ್ ರೆಡ್ಡಿ ಅವರು ಸಂದೇಶನ ಕಳಿಸಿದ್ದಾರೆ. ನಂಜನಗೂಡಿಂದ ಯೋಗಿತ್ ಗೌಡ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಕೇಳ್ತಾ ಇದ್ದಾರೆ. ಅವರ ಜೊತೆಗೆ ಕಸ್ತೂರ್ಬಾ ನಗರದಿಂದ ರೋಹಿತ್ ವರ್ಧನ್ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಇದು FM ರೈನ್ಬೋ ಕನ್ನಡ ಕಾಮನವಿಲು 101.3.

ಸಮಯ 9:23 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ವಿಶ್ವಾದ್ಯಂತ ಶಿಕ್ಷಕರು ಮತ್ತು ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಗುರುತಿಸೋಕ್ಕೋಸ್ಕರ ಪ್ರತಿ

ಸಮಯ 9:34. ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3. ಸಕ್ಕ ಸಾಂಗ್ಸ್ ಅಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಿದ್ದೀರಾ, ಜೊತೆಗೆ ನಿಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕೂಡ ಕಳಿಸ್ತಾ ಇದ್ದೀರಾ. ವಿಶ್ವ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವಿಶ್ವ ಶಿಕ್ಷಕರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವದಾದ್ಯಂತ ಶಿಕ್ಷಕರ ಕೆಲಸನ ಪ್ರಶಂಸಿಸೋದು, ಅದನ್ನ ಮೌಲ್ಯಮಾಪನ ಮಾಡೋದು, ಮತ್ತೆ ಅದನ್ನು ಸುಧಾರಿಸುವಂಥ ಗುರಿಯನ್ನು ಹೊಂದೋದು ಅಷ್ಟೇ ಅಲ್ಲದೆ ಶಿಕ್ಷಕರು ಮತ್ತು ಬೋಧನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಗಣಿಸಿ ಮತ್ತೆ ಪರಿಹರಿಸಿ ಈ ದಿನ ಇದಕ್ಕೊಂದು ಅವಕಾಶ ಅಂತ ಅಂದ್ಕೊಳ್ಬಹುದು. ಈ ದಿನ ನಾವು ಆಚರಿಸೋಕೆ ಯುನೆಸ್ಕೋ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ EI ಪ್ರತಿ ವರ್ಷನೂ ಬೇರೆ ಬೇರೆ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ ಒಂದಿಷ್ಟು ಅಭಿಯಾನವನ್ನು ನಡೆಸುತ್ತೆ. ಶಿಕ್ಷಕರು ಮತ್ತು ಅವರ ವೃತ್ತಿಯ ಮುಖೇನ ವಿದ್ಯಾರ್ಥಿಗಳಿಗೆ ಒಳ್ಳೆ ತಿಳುವಳಿಕೆ ಮತ್ತು ವಿದ್ಯಾರ್ಥಿಗಳು ಸಮಾಜದ ಅಭಿವೃದ್ಧಿಯಲ್ಲಿ ಹೇಗೆ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಬಲ್ಲರು ಅನ್ನೋದ್ರ ಬಗ್ಗೆ ಜವಾಬ್ದಾರಿಯನ್ನು ತಿಳಿಸುತ್ತೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ, ಮತ್ತು ಒಂದು ಹಾಡು ನಮಗೋಸ್ಕರ ಅಂತ ಮಹೇಶ್ ನೇತ್ರ ಸಿರಾದಿಂದ ಒಂದು ಹಾಡು ಪ್ರಸಾರ ಮಾಡಿ ನಮಗೋಸ್ಕರ ಅಂತ ರಾಜೇಶ್ ಕೊಡಗು ಗೋಣಿಕೊಪ್ಪದಿಂದ ಸಂದೇಶನ ಕಳಿಸಿದರೆ ಗಿರಿಜಮ್ಮ ಯಶಸ್ವಿನಿ ಅನ್ನಪೂರ್ಣ NES ಬಡಾವಣೆಯಿಂದ, ಮತ್ತೆ ಅವರ ಜೊತೆಗೆ ಧನ್ಯವಾದಗಳು ಅಂತ ಸುಧಾ ಬೋಧಿಹಾಳಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ, ಮತ್ತೆ ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ತನ್ಮಯ್ ಆನೇಕಲ್ ಶಂಕರ್ ಮಠದಿಂದ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ HB ಜಯರಾಮ್ ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ ಸಂದೇಶನ ಕಳಿಸಿದ್ದಾರೆ. ಬೆಳಗಾವಿಯಿಂದ ಸಂತೋಷ್ ಧೂಪದಳ ಮಧು ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ದೇವ ಕಂಬಾರ್, ಮತ್ತೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಆನಂದ್ ಅವರು ಸಂದೇಶನ ಕಳಿಸಿದ್ದಾರೆ. ಚಿದಾನಂದ್ ಅವರು TB ಸರ್ಕಲ್ ಇಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

9:45 ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮಷ್ಟದ ಹಾಡುಗಳನ್ನ ಕೇಳ್ತಾ ಇದ್ರ. ಸಮಾಜವನ್ನ ಕಟ್ಟುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಯುವ ಪೀಳಿಗೆಯನ್ನ ಸನ್ಮಾರ್ಗದಲ್ಲಿ ನಡೆಸುವ ಮಾರ್ಗದರ್ಶಕರು ಅಂದ್ರೆ ನಮ್ಮ ಶಿಕ್ಷಕರು. ಇಂತಹ ಶಿಕ್ಷಕರನ್ನ ದಿನಕ್ಕೆ ಒಂದ್ಸಲ ಆದ್ರೂ ನೆನಿಲೇಬೇಕು, ಅದರಲ್ಲಿ ವರ್ಷಕ್ಕೆ ಒಮ್ಮೆಯಾದ್ರೂ ಗೌರವಿಸಲೇಬೇಕು. ನಮಗೆ ನಿಮ್ಗೆಲ್ಲ ಒಬ್ಬರಾದ್ರೂ ಮೆಚ್ಚಿನ ಶಿಕ್ಷಕರು ಅಂತ ಇದೇ ತರಲ್ವಾ, ಅವರಿಗೆ ಅವರ ಶ್ರಮಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಈ ದಿನವನ್ನ 5 ಅಕ್ಟೋಬರ್ ಶಿಕ್ಷಕರಿಗಾಗಿ ಅವರ ತ್ಯಾಗ ಮತ್ತು ಶ್ರಮಕ್ಕೋಸ್ಕರ ಸಮರ್ಪಿಸಲಾಗ್ತಾ ಇದೆ. 1994 ವಿಶ್ವ ಶೈಕ್ಷಣಿಕ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಈ ದಿನವನ್ನು ಜಾರಿಗೆ ತಂದಿದೆ. ಕಣ್ರಿ, ಮಾಲಿಂಗಪುರದಿಂದ ಐನುದ್ದೀನ್ ಬನ್ಹಟ್ಟಿ, ಬಾಗೇಪಲ್ಲಿಯಿಂದ ಜಗದೀಶ್ ಶಾಸ್ತ್ರಿ ಮತ್ತು ಗಗನ್ ರಾಜ್ ಅವರು ಸಂದೇಶನ ಕಳಿಸಿದ್ದಾರೆ. ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅರವಿಂದ್ ಕುಮಾರ್ ರಾಜರಾಜೇಶ್ವರಿ ನಗರದಿಂದ, ಮತ್ತು ಒಂದು ಹಾಡು ನಮಗೋಸ್ಕರ ಅಂತ ಸುಮಿತ್ರಾ ಕೆಂಪರಾಜು ಅವರು ಸಂದೇಶನ ಕಳಿಸಿ ಕೇಳ್ತಾ ಇದ್ರೆ. ಖಂಡಿತ ಹಳೆಯ ಹಾಡುಗಳು ಪ್ರಸಾರ ಆಗ್ತಾ ಇದೆ. ನಂದಿನಿ ಮಾಲ್ತೇಶ್, ಶ್ರೀಧರ್, ಶಶಿಧರ್, ಅನಿಲ ಪೂಜಾರ್, ಸುಮಾ ಅವರ ಸಂದೇಶ ತಲುಪಿದೆ. ಲೋಕೇಶ್ ಕುಣಿಗಲಿಂದ, ರಾಮಾನುಜಂ ಮತ್ತೆ ವಿದ್ಯಾ ಅವರ ಸಂದೇಶ ತಲುಪಿದೆ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಪ್ಲೇ ಮಾಡಿ ಅಂತ ರಾಜಶ್ರೀ ಅವರು ಸಂದೇಶನ ಕಳಿಸಿ ಕೇಳ್ತಾ ಇದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 9:55 ಬದುಕಿನಲ್ಲಿ ಒಂದು ಗುರಿ, ಆ ಗುರಿ ತಲುಪೋಕೆ ಒಂದು ಮಾರ್ಗದರ್ಶನ ನೀಡೋಕೆ ಒಂದು ಒಳ್ಳೆಯ ಗುರು ಸಿಕ್ಕರೆ ಯಶಸ್ಸು ಅನ್ನೋದು ಖಂಡಿತ ಕಷ್ಟ ಆಗಲ್ಲ ಕಣ್ರಿ. ಸಾವಿರ ದಿನ ಅಧ್ಯಯನದಲ್ಲಿ ತೊಡಗೋದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆಲಿದ್ರೆ ಸಾಕತ್ತೆ. ವಿಶ್ವ ಶಿಕ್ಷಕರ ದಿನಾಚರಣೆಯಲ್ಲಿ ಇವತ್ತು ನಾವಿದ್ದೀವಿ. ಈ ದಿನದ ಬಗ್ಗೆ ಒಂದಷ್ಟು ಮಾತುಕತೆ ಕೂಡ ಇತ್ತು ಇವತ್ತಿನ ನಮ್ಮ ಸಖತ್ ಸಾಂಗ್ಸಲ್ಲಿ. ಸಮಯ 9:55, ರಾಣಿಬೆನ್ನೂರು ಸಿಂಚನಾ ಅವರು ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಗೋಣಿಕೊಪ್ಪ ರಾಜೇಶ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಿಮಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಕ್ಕ ಸಾಂಗ್ಸ್ ಅಲ್ಲಿ ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮೂರು ನಿಮಿಷ ಈ ಸಮಯದಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಲಿ ನಾನು ಮಧು ಚೈತ್ರ. ಒಂದು ಹಾಡನ್ನ ಕೇಳಿಸಿ ವಾಪಸ್ ಬರ್ತೀನಿ. ಏನ್ ವಿಶೇಷ, ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವೇ ನನಗೆ ಸಾಧ್ಯ ಆದ್ರೆ ನೀವು ಸಂದೇಶದ ಮೂಲಕ ತಿಳಿಸಿ. ಈ ಹಾಡಿನ ನಂತರ ಮತ್ತೆ ವಾಪಸ್ ಆಗ್ತೀನಿ.

ಇಂಥ ಮಧುರ ಮಧುರವಾದ ಹಾಡನ್ನ ಕೇಳಿಸ್ತಾ ವಾಪಸ್ ಬಂದಾಗ, ಹೌದು ಸರಿಯಾಗಿ ಊಹೆ ಮಾಡಿದ್ರ, ನೇತ್ರ ಕೆಂಗೇರಿಯಿಂದ ನಾನು ಮಾತಾಡ್ತಾ ಇರೋದು ಉಪೇಂದ್ರ ಕುಮಾರ್ ಅವರ ಬಗ್ಗೆ. ಮ್ಯೂಸಿಕ್ ಮಾಂತ್ರಿಕ ಅಂತಲೇ ಕರಿಬಹುದು ನಮ್ಮ ಉಪೇಂದ್ರ ಕುಮಾರ್ ಅವ್ರನ್ನ. ಕನ್ನಡ ಸಿನಿಮಾ ಸಂಗೀತದಲ್ಲಿ ಉಪೇಂದ್ರ ಕುಮಾರ್ ಅವರದ್ದು ಒಂದು ಸುಪ್ರಸಿದ್ಧ ಹೆಸರು. ಉಪೇಂದ್ರ ಕುಮಾರ್ ಅವರು 1941 ಜುಲೈ 18 ತಾರೀಕು ಒಡಿಶಾ ರಾಜ್ಯದಲ್ಲಿ ನೆಲೆಸಿದ ತೆಲುಗು ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಲಕ್ಷ್ಮಣಸ್ವಾಮಿ ಅವರು ದೊಡ್ಡ ಜ್ಯೋತಿಷಿಗಳಾಗಿದ್ರಂತೆ. ಉಪೇಂದ್ರ ಕುಮಾರ್ ಅವರು 7ನೇ ಕ್ಲಾಸಲ್ಲಿರುವಾಗಲೇ ಓದಿದ್ದಾದ್ಮೇಲೆ ಸೋದರ ಮಾವಂದಿರಾದ ಅಪ್ಪರಾವ್ ಅವರ ಬೆಂಬಲದ ಜೊತೆಗೆ ಸಂಗೀತದ ಕಡೆಗೆ ಹೊರಳಿದ್ರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕಟ್ಟುನಿಟ್ಟಿನ ಶಿಕ್ಷಣ ಪಡೆದದ್ದಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ವಾದ್ಯ ಸಂಗೀತ ಮತ್ತು ಭಾರತೀಯ ತಂತಿವಾದ್ಯಗಳಲ್ಲಿ ಕ್ರಮಬದ್ಧ ಸಾಧನೆಗಳನ್ನು ಮಾಡಿದ್ರಂತೆ. ಭುವನೇಶ್ವರ್ ಮಿಶ್ರಾ ಅವರ ಹತ್ರ, ಪಿಟೀಲು ಬಾಲಕೃಷ್ಣ ದಾಸ್ ಅವರ ಹತ್ರ, ಹಿಂದೂಸ್ತಾನಿ ದೀನ್ ಭಜನ್ ಸಿಂಗ್ ಅವರ ಹತ್ರ ಪಾಶ್ಚಾತ್ಯ ಸಂಗೀತನ ಕಲಿತ್ರಂತೆ. ಉತ್ಕಲ್ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯಲ್ಲಿ ಸಂಗೀತ ಪದವಿಯನ್ನ ಗಳಿಸಿದವರು ನಮ್ಮ ಉಪೇಂದ್ರ ಕುಮಾರ್ ಅವರು. 1965 ಅವಕಾಶವನ್ನ ಅರಸಿ ಮದ್ರಾಸಿಗೆ ಬಂದ ಉಪೇಂದ್ರ ಕುಮಾರ್ ಅವರಿಗೆ ಆರಂಭದಲ್ಲಿ ವಾದ್ಯಗೋಷ್ಠಿಯಲ್ಲಿ ಅವಕಾಶ ಸಿಕ್ಕಿತ್ತಂತೆ. ಸಂಗೀತ ಪಾಠ ಹೇಳಿ ಹೊಟ್ಟೆಪಾಡು ನೋಡ್ಕೊಳ್ತಿದ್ರಂತೆ. ಹೀಗೆ ಇವರ ಶಿಷ್ಯರಾಗಿ ಬಂದ ಗೀತಾ ಮುಂದೆ ಇವರ ಮಡದಿಯಾಗ್ತಾರೆ. ಈ ಸಂಭಾಷಣೆ ಪ್ರೇಮ ಸಂಭಾಷಣೆ ಶುರುವಾಗುತ್ತೆ. ಅದಾದ ನಂತರ ಇವರ ಜೀವನ ಹೇಗಿತ್ತು, ಕಠಾರಿ ವೀರರಿಂದ ಶುರುವಾದ ಇವರ ಜೀವನ ಪಯಣ, ಸಿನಿ ಪಯಣ ಹೇಗಿತ್ತು ಅನ್ನೋದನ್ನ ಹೇಳಿ

ಅವಕಾಶಗಳನ್ನ ಅರಸಿ ಮದ್ರಾಸ್ಗೆ ಪಯಣ ಬೆಳೆಸಿದ ಉಪೇಂದ್ರ ಕುಮಾರ್ ಅವರು ಒಂದು ಪುಟ್ಟ ಕೊಠಡಿ, ಉಪವಾಸ, ವನವಾಸ ಇವೆಲ್ಲವುಗಳ ಮಧ್ಯೆ ಅವಕಾಶಗಳ ಹುಡುಕಾಟವನ್ನ ಅರಸಿ ಹೊರಟರು. ಆ ಹೊಟ್ಟೆಪಾಡಿಗಾಗಿ ಸಂಗೀತ ಪಾಠವನ್ನ ಹೇಳಿಕೊಟ್ರು, ಕಲಿತರು. ಆಗ ದೊರೆತ ವಿದ್ಯಾರ್ಥಿನಿ ಹೆಚ್ ಪಿ ಗೀತಾ ಇವರ ಮಡದಿಯಾದರು. ಇವೆಲ್ಲವುಗಳ ಮಧ್ಯೆ ಅವಕಾಶ ಅರಸ್ತ ಮದ್ರಾಸ್ ಗೋಲ್ಡನ್ ಸ್ಟುಡಿಯೋಗೆ ಹೋದಾಗ ಟುಮ್ರಿ ರಾಗ ಆಲಾಪಿಸ್ತ ಕುಳಿತ ಸುರಸುಂದರಾಂಗ ಡಾಕ್ಟರ್ ರಾಜ್ಕುಮಾರ್ ಇವರನ್ನ ಭೇಟಿಯಾಗ್ತಾರೆ, ಪರಿಚಯ ಆಗುತ್ತೆ. ಕಠಾರಿ ವೀರ ಚಿತ್ರಕ್ಕೆ ಮೊದಲ ಅವಕಾಶ ಸಿಗುತ್ತೆ. ಚೆಂಗು ಚೆಂಗೆಂದು ಹಾರುವ ಅನ್ನೋ ಜನಪ್ರಿಯ ಗೀತೆ ಸಂಯೋಜನೆಯ ಜೊತೆಗೆ ಚಲನಚಿತ್ರ ರಂಗಕ್ಕೂ ಕೂಡ ಚಂಗಂತ ಜಿಗಿತಾರೆ. ಹೀಗೆ ಶುರುವಾದ ಡಾಕ್ಟರ್ ರಾಜ್ ಜೊತೆಗಿನ ಸ್ನೇಹ ಅವರ ಬಹುತೇಕ ಎಲ್ಲ ಚಿತ್ರಗಳಿಗೆ ಸಂಗೀತ ಸಂಯೋಜನೆಯನ್ನ ನೀಡುವ ಅವಕಾಶ ಸಿಗುತ್ತೆ. ಸಂಗೀತ ಮತ್ತು ಸಂಯೋಜನೆಯ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟು ಮತ್ತು ಶಿಸ್ತು ಇವರಿಗೆ ತಕ್ಕಂತೆ ದೊರೆತ ಗೀತ ರಚನೆಕಾರ ಜಿ ಉದಯಶಂಕರ್. ಡಾಕ್ಟರ್ ರಾಜ್ಕುಮಾರ್, ಉದಯಶಂಕರ್, ಉಪೇಂದ್ರ ಕುಮಾರ್ ಈ ಮೂರೂ ಘಟಾನುಘಟಿಗಳ ಅಪೂರ್ವ ಸಂಗಮದಿಂದ ಸುಮಾರು 35 ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಮಧುರಾತಿ ಮಧುರ ಹಾಡುಗಳ ಸುರಿಮಳೆಯಾಗುತ್ತೆ. ಇದೀಗ ನಿಮಗಾಗಿ ಆ ಗೀತೆಗಳು.

ಶಾಸ್ತ್ರೀಯ ಸಂಗೀತವನ್ನ ಶಾಸ್ತ್ರೀಯವಾಗಿ ಕಲಿತು ಅದರಲ್ಲಿನೇ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡ, ಹಾಡಿನ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಇವರ ಬಗ್ಗೆ ಯೇಸುದಾಸ್, ಪಿ ಬಿ ಶ್ರೀನಿವಾಸ್ ಅವರಿಗೆ, ಬಾಲ್ಮುರಳಿ ಕೃಷ್ಣ, ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಇವರಿಗೆಲ್ಲ ತುಂಬ ಗೌರವ ಅಂತೆ. ಗೀತ ರಚನೆಕಾರರಾಗಿ ಹಂಸಲೇಖ ಅವರನ್ನ, ಹಿನ್ನೆಲೆ ಗಾಯಕಿಯಾಗಿ ಸಂಗೀತ ಕಟ್ಟಿಯವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಶ್ರೇಯ ಉಪೇಂದ್ರ ಕುಮಾರ್ ಅವರಿಗೆ ಸಲ್ಲತ್ತೆ. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿನ ಮಾದಕತೆಯನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಹಾಡನ್ನು ಸಂಯೋಜಿಸಿ ಅವರನ್ನ ಜನಪ್ರಿಯಗೊಳಿಸಿದವರು ಉಪೇಂದ್ರ ಕುಮಾರ್. ಕೆಲವೊಂದ್ಸಲ ಏಕತಾನತೆಯನ್ನ ಭೇದಿಸಿ ಬಂದ ಕಾರಣಕ್ಕೋಸ್ಕರ ಕೆಲವು ಜನ ದಿಢೀರಂತ ಜನಪ್ರಿಯತೆ ಪಡೀತಾರೆ. ಆದರೆ ಪ್ರತಿ ಬಾರಿಯೂ ಯಶಸ್ಸು ಸಾಧಿಸೋಕೆ ಆ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಿದವರಿಗೆ ಮಾತ್ರ ಸಾಧ್ಯವಾಗುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅನ್ನೋ ಭಕ್ತಿಗೀತೆ ಇರಲಿ, ಯಾ ಇದು ಯಾರು ಬರೆದ ಕಥೆಯೋ ಅನ್ನೋ ವಿಷಾದ ಗೀತೆಯೇ ಇರಲಿ, ಬಾನಿಗೊಂದು ಎಲ್ಲೆಯಲ್ಲಿದೆ ಅನ್ನೋ ಉತ್ಸಾಹ ಭರಿತ ಗೀತೆಯೇ ಇರಲಿ, ಜೋಕೆ ನಾನು ಬಳ್ಳಿಯ ಮಿಂಚು ಅನ್ನೋ ಮಾದಕ ಗೀತೆಯೇ ಇರಲಿ, ಪ್ರತಿಯೊಂದು ಪ್ರಕಾರದಲ್ಲೂ ಯಶಸ್ವಿಯಾಗಿದ್ದು ಉಪೇಂದ್ರ ಕುಮಾರ್ ಅವರ ಹೆಗ್ಗಳಿಕೆ. ಅದು ಅವರ ಸಂಗೀತ ಕ್ಷೇತ್ರದಲ್ಲಿಯ ಪ್ರಭುತ್ವಕ್ಕೆ ಸಾಕ್ಷಿ ಕೂಡ ಹೌದು. ಆದರೆ ಇಷ್ಟೆಲ್ಲ ಇದ್ರೂ ಅವಕಾಶಗಳ ಮಹಾಪೂರ ಅವರತ್ತ ಹರಿದು ಬರಲಿಲ್ವಂತೆ. ಕಾರಣ ಏನು ಅಂದರೆ, ಡಾಕ್ಟರ್ ರಾಜ್ ಅವರ ಬ್ಯಾನರಲ್ಲಿ ಕೆಲಸ ಮಾಡಿದಾಗ ಒಂದಿಷ್ಟು ಸನ್ನಿವೇಶಗಳ ಆ ಸನ್ನಿವೇಶಗಳಿಂದಾಗಿ ಅಂತ ಹೇಳ್ತಾರೆ. ಸಮಯ 10:28, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನೀವು ಕೇಳ್ತಾ ಇರೋದು ಸಿನಿ ಚಿಟ್ಟೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಬಗ್ಗೆ.

ಸುಖದ ಅಮಲು ಅಂದ್ರೆ ಇಂತಹ ಚಿತ್ರಗೀತೆಗಳು. ಉಪೇಂದ್ರ ಕುಮಾರ್ ಅವರು ಕಠಾರಿ ವೀರ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು. ಹಸಿರು ತೋರಣ ಚಿತ್ರದ ಒಂದು ದಿನ ಎಲ್ಲಿಂದಲೋ, ಪರೋಪಕಾರಿ ಚಿತ್ರದ ಗುಟ್ಟುಂದ ಹೇಳುವ ಪುಟಾಣಿ ಮಕ್ಕಳೇ, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಜೋಕೆ ನಾನು ಬಳ್ಳಿಯ ಮಿಂಚು, ಸಿಪಾಯಿ ರಾಮು, ವರೆ ಮೇರೆ ಮುರುಗ ಮತ್ತೆ ತ್ರಿವೇಣಿ ಚಿತ್ರದ ನೀನಾ ಭಗವಂತ, ಕವಿಯ ಮಧುರ ಕಲ್ಪನಾ ಮುಂತಾದವು ಉಪೇಂದ್ರ ಕುಮಾರ್ ಅವರ ಪ್ರಾರಂಭಿಕ ಹಂತದ ಮಹತ್ವದ ಸಂಯೋಜನೆಗಳು ಅಂತಲೇ ಹೇಳಬಹುದು. ಪ್ರೇಮದ ಕಾಣಿಕೆ ಚಿತ್ರದಲ್ಲಿನ ಇದು ಯಾರು ಬರೆದ ಕಥೆಯೋ, ಶಂಕರ್ ಗುರು ಚಿತ್ರದಲ್ಲಿನ ಏನೇನೋ ಆಸೆ, ಧರ್ಮಸೆರೆ ಚಿತ್ರದ ನಮ್ಮ ಈ ಪ್ರೇಮ ಸಂಭಾಷಣೆ, ಧ್ರುವತಾರೆ ಚಿತ್ರದ ಆರತಿಯ ಧರೆಗಿಳಿದಂತೆ, ರಥಸಪ್ತಮಿ ಚಿತ್ರದ ಶಿಲೆಗಳು ಸಂಗೀತವ ಹಾಡಿವೆ, ಹೀಗೆ ಅನೇಕ ಸಂಗೀತ ಸಂಯೋಜನೆಗಳು ಆ ಚಿತ್ರಗಳನ್ನು ಅಮರವಾಗಿಸಿವೆ. ನಂಜುಂಡಿ ಕಲ್ಯಾಣದ ಒಳಗೆ ಸೇರಿದರೆ ಗೊಂಡು, ಇನ್ನೂ ಗ್ಯಾರಂಟಿ, ನಂಜುಂಡಿ ಕಲ್ಯಾಣ, ಹೀಗೆ ಅನೇಕವು ಆ ಚಿತ್ರದ ಯಶಸ್ಸಿಗೆ ಪುಟವಿಟ್ಟಂತಿದ್ವು. ಹೃದಯ ಹಾಡಿತು ಚಿತ್ರದ ನಲಿಯುತ ಹೃದಯ ಹಾಡನ್ನು ಹಾಡಿದೆ, ಕೇಳಿ ನಲಿಯದ ಹೃದಯವೇ ಇಲ್ಲ. ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳೂ ಇಲ್ಲ, ತಂದೆ ಮಗಳ ಸಂಬಂಧದ ಚೆಲುವು ನಲಿವುಗಳನ್ನು ಕಟ್ಟಿಕೊಟ್ಟಿರುವ ಸೊಗಸಿನ ಸಂಯೋಜನೆ ಹೌದು. ಇಂತಹ ಮಧುರವಾದ ಸಂಯೋಜನೆಗಳ ಜೊತೆ ಜೊತೆಗೆ ಉಪೇಂದ್ರ ಕುಮಾರ್ ಅವರನ್ನ ನೆನಿತಾ ಸಾಕ್ತಾ ಇದ್ವಿ ಇವತ್ತಿನ ನಮ್ಮ ಸಿನಿಚುಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇರೋದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಸಮಯ 10:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಉಪೇಂದ್ರ ಕುಮಾರ್ ಅವರು ಸುಂದರ ಭಕ್ತಿ ಗೀತೆಗಳ ಆಲ್ಬಮ್ ಅನ್ನು ಹೊರತಂದ್ರು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅವರು ಸಂಯೋಜಿಸಿದ ಗುರು ರಾಘವೇಂದ್ರರು ಮತ್ತು ಹನುಮಾನ್ ಸ್ಮರಣೆಯ ಗೀತೆಗಳೆಲ್ಲ ಒಂದಕ್ಕಿಂತ ಒಂದು ಅನ್ನುವಷ್ಟು ಸುಂದರವಾಗಿದ್ವು. ಚಲನಚಿತ್ರದಲ್ಲೂ ಮೂಡಿದ್ದ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅನೇಕ ಭಕ್ತಿ ಗೀತೆಗಳಲ್ಲಿ ಹೊಸತನ ತುಂಬಿಕೊಂಡಿರೋ ಸಂಯೋಜನೆಗಳಿದ್ವು. ಅವತ್ತು ಪುಟ್ಟ ಬಾಲಕಿಯಾಗಿದ್ದ ನಮ್ಮ ಪ್ರಖ್ಯಾತ ಹಾಡುಗಾರ್ತಿ ಸಂಗೀತ ಕಟ್ಟಿ ಅವರಿಂದ ದಾಸಮಂಜರಿ ಅನ್ನೋ ಮೊದಲ ಆಲ್ಬಮ್ ಮಾಡಿ ಪ್ರಸಿದ್ಧಗೊಳಿಸಿದವರು ಉಪೇಂದ್ರ ಕುಮಾರ್ ಅವರು. ಓಲ್ಡ್ ಅಸ್ ಗೋಲ್ಡ್ ಅಲ್ಲಿ ಕಪ್ಪು ಬಿಳುಪು ಚಿತ್ರಗಳ ಗೀತೆಗಳನ್ನ ಕೇಳಿಸ್ತಾ ಇದ್ದೀರಾ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ನಿಂದ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ಬಗ್ಗೆ ಮಾಹಿತಿ ಮತ್ತೆ ನಿಮ್ಮ ಆಯ್ಕೆಯ ಹಾಡುಗಳು ಚೆನ್ನಾಗಿದೆ ಕಣ್ರಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮಗೆ, ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಹೋಳೆ ಲಕ್ಷ್ಮಿ ಚಂದ್ರಶೇಖರ್ ಹಾಡುಗಳು ಚೆನ್ನಾಗಿದೆ ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಬಂದ್ರಪಾಳ್ಯದಿಂದ, ನೇತ್ರಾ ಕೆಂಗೇರಿಯಿಂದ ಮೇರಿ ಜೋನ್ಸ್ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಮಹೇಶ್ ಹೂಗಾರ್ ಭೀಮರಾಜ್ ನಾಯಕ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ಗೀತೆಗಳು ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಇದು ರಾಮ ಮಂದಿರ.
2: ಆಮೇಲೆ
1: ರಾಮಚಂದಿರ.

10:57 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸುಮಾರು 210 ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದ ಉಪೇಂದ್ರ ಕುಮಾರ್ ಬಹುತೇಕ ಕನ್ನಡ ಚಿತ್ರಗಳಿಗೆ ಸಂಗೀತ ನೀಡಿದರು. ತೆಲುಗು, ತಮಿಳು, ಒರಿಯಾ, ಮಲಯಾಳಂ, ಬೆಂಗಾಳಿ ಮತ್ತು ತುಳು ಭಾಷೆಗಳಲ್ಲಿ ಕೆಲವೊಂದು ಚಿತ್ರಗಳಿಗೆ ಸಹ ಸಂಗೀತ ನೀಡಿದರು. ಉಪೇಂದ್ರ ಕುಮಾರ್ ಅವರಿಗೆ ನಂಜುಂಡಿ ಕಲ್ಯಾಣ, ಹೃದಯ ಹಾಡಿತ್ತು, ಜೀವನ ಚೈತ್ರ ಚಿತ್ರಗಳಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಸಂದಿತ್ತು. ಅವರು ಸಂಗೀತ ನೀಡಿದ 18 ಚಿತ್ರಗಳು 25 ವಾರ ಓಡಿದ ಯಶಸ್ಸನ್ನು ಕಂಡವು. ಉಪೇಂದ್ರ ಕುಮಾರ್ ಅವರು 2002 ಜನವರಿ 24 ತಾರೀಕು ಈ ಲೋಕವನ್ನು ಅಗಲಿದ್ರು. ಆದರೆ ಅವರು ಸಂಯೋಜಿಸಿದ ಸಂಗೀತ ನಿತ್ಯ ನಮ್ಮ ನಡುವೆ ಮಧುರವಾಗಿ ಅನುರಣಿಸ್ತಲೇ ಇದೆ. ಸಮಯ 10:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದು ಸಿನಿಚಟೆ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾರೆ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಮಯ 11:05 ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಆಪ್ಕೆ ಪಸಂದ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕಿ ಪಸಂದ್ ಕಾರ್ಯಕ್ರಮ ಇದು. ನಿಮಿಷದ ಹಿಂದಿ ಹಾಡುಗಳನ್ನ ಕೇಳುವಂತಹ, ಕೇಳಿಸಿಕೊಳ್ಳುವಂತಹ, ರಿಕ್ವೆಸ್ಟ್ ಮಾಡುವಂತಹ ಒಂದು ಸಮಯ ಇದು. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ ಈಗಾಗಲೇ ನಮಗೆ, ಈ ಹಾಡಿನ ಈ ಸಿನಿಮಾದ ಈ ಹಾಡು ಮೂಡಿ ಬಂದ್ರೆ ಚೆನ್ನಾಗಿರುತ್ತೆ, ಬಹಳ ದಿವಸದಿಂದ ಕೇಳ್ತಾ ಇದೀವಿ, ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಸುಭಾನ್ ಕೋರಿ ಹಂಪಸಾಗರದಿಂದ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನನ್ನ ಇಷ್ಟದ ಒಂದು ಹಾಡು ಮೂಡಿ ಬರಲಿ ಅಂತ ಹೇಳಿ ಕೇಳಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ತಾ ನಮಗೋಸ್ಕರ ಒಂದು ಹಾಡು ಮೂಡಿ ಬರಲಿ ಅಂತ ಇದ್ದಾರೆ. ಸಪ್ರೇಮ್ ನಮಸ್ಕಾರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿರುವಂತದ್ದು ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೋಸ್ಕರ. ಯಾರು ಹೀರಾಮಣಿ ವರ್ಮಾ, ಪಾರಸ್ಮಣಿ ವರ್ಮಾ ಸಂದೇಶವನ್ನು ಕಳಿಸಿದ್ದಾರೆ, ನಮಗೋಸ್ಕರ ಒಂದು ಹಾಡು ಮೂಡಿ ಬರಲಿ ಅಂತ ಹೇಳಿ. ಸುಧಾ ಜಯಶ್ರೀ ಸುನೀಲ್ ಅವರ ಸಂದೇಶ ಕೂಡ ಬಂದಿದೆ, ನಮಗಾಗಿ ಒಂದು ಪ್ರಸಾರ ಮಾಡಿ ಹಾಡು ಪ್ಲೀಸ್ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಖಂಡಿತ ನಿಮಗೋಸ್ಕರ ಮುಂದಿನ ಹಾಡು ಪ್ರಸಾರ ಆಗುತ್ತೆ. ಖೇಲ್ ಖೇಲ್ ಮೇ ಚಿತ್ರದ ಹಾಡು ನಿಮಗೋಸ್ಕರ ಪ್ರಸಾರ ಆಗುತ್ತೆ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನಿಮ್ಮಿಷ್ಟದ ಹಾಡು ಮೂಡಿ ಬರಬೇಕು ಅಂದರೆ ಏನು ಮಾಡಬೇಕು? 9480910013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸೋದ್ರ ಮುಖಾಂತರ ನೀವು ಇಲ್ಲಿ ನಿಮ್ಮ ರಿಕ್ವೆಸ್ಟ್ ಅನ್ನು ಸಲ್ಲಿಸಬಹುದು.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, 11:23 ಆಗಿದೆ. ಎಸ್, ಇದು ಆಪ್ಕೆ ಪಸಂದ್ ಕಾರ್ಯಕ್ರಮ. ನಿಮಿಷದ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ಎನ್ಆರ್ ಪ್ರಸಾದ್, ಅಖಿಲಾ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ನಮಗೋಸ್ಕರ ಹಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ದಯವಿಟ್ಟು ನಮಗಾಗಿ ಅಪರೂಪವಾಗಿ ನಿಮ್ಮ ನಿಲಯದಿಂದಷ್ಟೇ ಪ್ರಸಾರವಾಗುವಂತಹ ಒಂದು ಸಿನಿಮಾದ ಹಾಡು ಬೇಕಾಗಿತ್ತು, ಪ್ರಸಾರ ಮಾಡಿ ಪ್ಲೀಸ್ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಯಾರು ಸಂದೇಶವನ್ನು ಕಳಿಸಿರುವಂತದ್ದು? ನಳಿನಿ ಅರ್ಶಿನ್ ಕುಂಟೆಯಿಂದ, ಮೋಹನ್ ನಳಿನಿ ಅರ್ಶಿನ್ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ಯಾರು ಸಂದೇಶವನ್ನು ಕಳಿಸಿರುವಂತದ್ದು? ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಇವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ನಮಗೋಸ್ಕರ ಹಾಡನ್ನ ಪ್ರಸಾರ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ನಿಮಗೋಸ್ಕರ ಮುಂದಿನ ಹಾಡುಗಳು ಪ್ರಸಾರ ಆಗುತ್ತೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲಿನಲ್ಲಿ.

ಸಮಯ 11:30 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಕನ್ನಡ ಕಾಮನ ಬಿಲ್ಲು. ಆದ್ರೆ ಈಗ ಆಪ್ಕಿ ಪಸಂದ್ ಕಾರ್ಯಕ್ರಮದ ಹಿಂದಿ ಹಳೆ ಹಾಡುಗಳನ್ನ ನೀವು ಎಂಜಾಯ್ ಮಾಡಬಹುದು 11:00-12:00. ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ನಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀರಾ. ಮುಂದಿನ ಗೀತೆ ಯಾವ ಹಾಡು, ಯಾವ ಸಿನಿಮಾದು, ಯಾರು ಕೇಳ್ಕೊಂಡಿರೋದು ಅಂತ ಹೇಳಿ ನೋಡುವಂತ ಹೊತ್ತಿನಲ್ಲಿ ಸಂದೇಶಗಳು ಯಾರೆಲ್ಲ ಕಳಿಸಿದ್ದಾರೆ. ಅಗರ್ ತುಮ್ ನಾ ಹೋತೆ ಚಿತ್ರದ ಹಾಡು ಪ್ರಸಾರ ಆಗಿದ್ರೆ ಚೆನ್ನಾಗಿರೋದು ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರ ಸಂದೇಶ ಬಂದಿದೆ. ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಡಿಗೋಸ್ಕರ. ನಮಸ್ತೆ, ಕಾಫಿ ತಿಂಡಿ ಎಲ್ಲ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಯಾರು ಹರೀಶ್ ಮಲ್ಲೇಶ್ವರಂಯಿಂದ, ಎಸ್ ಕಾಫಿ ತಿಂಡಿ ಆಯ್ತು, ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿ ಬಂದು ಕೂತಿದ್ದೀನಿ. ಇವತ್ತು ನಿಮಗೋಸ್ಕರ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಸದಾಶಿವ ಹುಲ್ಗುರು ಅಬನ್ಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ನಿಮ್ಮೆಲ್ಲರ ರಿಕ್ವೆಸ್ಟ್ ಅನ್ನ ಪರಿಗಣಿಸಿ ಮುಂದಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹಾತ್ ಕಿ ಸಫಾಯಿ ಚಿತ್ರದ ಈ ಗೀತೆ.

ಸಮಯ 11:38 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಆಪ್ಕೆ ಪಸಂದ್ ಕಾರ್ಯಕ್ರಮ. ನಿಮ್ಮಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡುವಂತಹ, ನೀವು ರಿಕ್ವೆಸ್ಟ್ ಮಾಡುವಂತಹ ಶೋ ಇದು. ನೀವು ಈ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡನ್ನ ಕೋರಿಕೆ ಸಲ್ಲಿಸಬೇಕು ಹಾಡಿಗೋಸ್ಕರ ಅನ್ನೋದಾಗಿದ್ರೆ 9489901013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಹಾಗೆ ಸ್ನೇಹಿತರೆ, ಮತ್ತೊಂದು ಮಾಹಿತಿ ನಿಮಗೋಸ್ಕರ. 1:10 ಕರೆಯಲಿ ಕೈರುಚಿ ಕಾರ್ಯಕ್ರಮ, 1 ಗಂಟೆಗೆ ಸರಿಯಾಗಿ ಕರೆಯಲಿ ಕೈರುಚಿ ಕಾರ್ಯಕ್ರಮ ಮೂಡಿ ಬರುತ್ತೆ. ಪ್ರತಿನಿತ್ಯ ನಿಮಗೆ ಗೊತ್ತೇ ಇದೆ, ರೆಸಿಪೀಸ್ಗಳನ್ನು ಅಂದರೆ ಅಡುಗೆಯ ಒಂದು ರೆಸಿಪಿಗಳನ್ನು ನಾವಿಲ್ಲಿ ಹಂಚಿಕೊಳ್ತಿರ್ತೀವಿ. ನೀವೇನಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋಂಥ ಆಸಕ್ತಿ ಇದ್ದರೆ, ನಿಮ್ಮಲ್ಲಿ ನೀವು ವಿಭಿನ್ನವಾಗಿ ಮಾಡ್ತೀರಾ ಅನ್ನುವಂಥ ಯಾವುದಾದ್ರೂ ರೆಸಿಪಿ ನಿಮ್ಮ ಹತ್ರ ಇದ್ದರೆ, ಸೊ ನನಗೆ ಒಂದು ಸಂದೇಶವನ್ನು ಕಳಿಸಿ, ನಾನು ರೆಸಿಪಿ ಹಂಚ್ಕೊಳ್ತೀನಿ, ನಾನು ಮಾತಾಡೋದಕ್ಕೆ ರೆಡಿ ಇದ್ದೀನಿ ಅಂಥೇಳಿ ನಾನೇ ನಿಮಗೆ ಕರೆ ಮಾಡ್ತೀನಿ ಸರಿಯಾಗಿ 1 ಗಂಟೆಗೆ. ಸೊ ರೆಸಿಪಿ ಜೊತೆ ಸಿದ್ಧವಾಗಿದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ 9489091013.

01013 ಈ ಸಂಖ್ಯೆಗೆ ನಿಮ್ಮ ರೆಸಿಪಿ ನಮ್ಮ ಎಫ್ಎಂ ರೈನ್ಬೋ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಸೊ ಮುಂದಿನ ಹಾಡು, ಮುಂದಿನ ರಿಕ್ವೆಸ್ಟ್ ಯಾರೆಲ್ಲ ಕೇಳಿದ್ದಾರೆ, ಯಾವುದೆಲ್ಲ ಹಾಡುಗಳು ಮೂಡಿ ಬರುತ್ತೆ ಅನ್ನೋಂಥ ಕುತೂಹಲ ನಿಮ್ಗಿರಬಹುದು. ಮುಂದಿನ ಹಾಡು, ಮುಂದಿನ ರಿಕ್ವೆಸ್ಟ್ ಯಾರ್ದು ಅಂತ ಹೇಳಿ ನೋಡುವಂತ ಸಮಯ. ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ದಯವಿಟ್ಟು ನನ್ನ ರಿಕ್ವೆಸ್ಟನ್ನು ಪ್ರಸಾರ ಮಾಡಿ ಅಂಥೇಳಿ. ಹಾಗೆ ಸದಾಶಿವ ಹುಲ್ಗುರು ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶರಣ್ ಕಿ ಅವರ ಸಂದೇಶ ಬಂದಿದೆ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಸ್ತೆ, ಸುಮಧುರವಾದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ ಅಂಥೇಳಿ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗ ಅನಂತಕುಮಾರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ. ಶರತ್ ಪದ್ಮಜ ಭಿಳೆ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು. ಹಾಗೆ ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ನೀವು ಕೂಡ ರಿಕ್ವೆಸ್ಟ್ ಮಾಡಿದ್ದೀರಾ, ಸಾಕಷ್ಟು ಜನರ ರಿಕ್ವೆಸ್ಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಒಂದು ರಿಕ್ವೆಸ್ಟ್ಗೋಸ್ಕರ. ಮುಂದಿನ ಗೀತೆ ನಿಮಗಾಗಿ, ನೀವು ಮೆಚ್ಕೊಂಡಿರುವಂಥ ರಿಕ್ವೆಸ್ಟ್ಗಳಲ್ಲಿ ಒಂದು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಇಂತಕಾಮ್ ಚಿತ್ರದ ಹಾಡು.

11:51 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಆಪ್ಕಿ ಪಸಂದ್ ಕಾರ್ಯಕ್ರಮದ ಕಡೆಯ ಒಂದು ಹಂತಕ್ಕೆ ಬಂದಿದ್ದೀವಿ. ಇನ್ನೊಂದು 9 ನಿಮಿಷದ ಸಮಯಾವಕಾಶ ಇದೆ ನಮಗೆ ಹಾಡನ್ನು ಪ್ರಸಾರ ಮಾಡಲಿಕ್ಕೆ. ಸೊ ಆದರೆ ಸಾಕಷ್ಟು ಸಂದೇಶ ಕೂಡ ಬಂದಿದೆ, ನಮ್ಮ ಹಾಡು ಪ್ರಸಾರ ಆಗಿಲ್ಲ ಇನ್ನೂ ಅಂಥೇಳಿ. ತುಂಬ ಜನ ನಾವು ಅಪರೂಪದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಯಾಕೆ ನೀವು ಪ್ರಸಾರ ಮಾಡ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮಲ್ಲಿ ಆ ಹಾಡುಗಳು ಲಭ್ಯವಿಲ್ಲದ ಕಾರಣ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಆದಷ್ಟು ಬೇಗ ಖಂಡಿತ ಈ ಹಾಡುಗಳು ನಮಗೆ ಲಭ್ಯವಾಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಖಂಡಿತ ನಿಮ್ಮೆಲ್ಲರ ಹಾಡು ಕೂಡ ಮೂಡಿ ಬರುತ್ತೆ. ಆಕಾಶವಾಣಿ ಅಂತಂದ್ರೇ ಅಪರೂಪದ ಹಳೆಯ ಚಿತ್ರಗೀತೆಗಳ ಒಂದು ಭಂಡಾರ ಅಂತ ಅಲ್ವೇ. ಸೊ ಕಾರಣಾಂತರಗಳಿಂದ ಯಾವುದೋ ಒಂದೆರಡು ಹಾಡುಗಳು ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನಿಮ್ಮ ಒಂದು ತುಡಿತ, ನಿಮ್ಮ ಒಂದು ಆಸೆ ಖಂಡಿತ ನಮಗೆ ಅರ್ಥ ಆಗುತ್ತೆ. ತುಂಬ ರಿಕ್ವೆಸ್ಟ್ ಕೂಡ ಇರುತ್ತೆ. ಸೊ ಅಷ್ಟು ರಿಕ್ವೆಸ್ಟ್ಗಳಲ್ಲಿ ಕೆಲವೊಂದನ್ನು ಹುಡುಕಿ ಹೆಕ್ಕಿ ಪ್ರಸಾರ ಮಾಡುವಂಥ ಕೆಲಸ ನಮ್ಮಿಂದ ನಿರಂತರವಾಗಿ ನಡೀತಾ ಇರುತ್ತೆ. ನಮ್ಮ ಸಂದೇಶ ಓದೇ ಇಲ್ಲ, ನೋಡೇ ಇಲ್ಲ ಇನ್ನು ಅಂತ ಇದ್ದಾರೆ. ಯಾರು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಇವರು ಸಂದೇಶವನ್ನು ಕಳಿಸಿದ್ದಾರೆ ನಮಗೋಸ್ಕರ ಹಾಡು ಪ್ರಸಾರ ಮಾಡಿ ಅಂಥೇಳಿ ಮಂಡ್ಯ ಡಿಸ್ಟ್ರಿಕ್ಟಿಂದ. ಮತ್ತು ಸಂದೇಶವನ್ನು ವಿಲಿಯಂ ಪರ್ಲಡ್ಕ ಅವರು ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ನಮಗೆ ಬಹಳನೇ ಇಷ್ಟ ಆಗ್ತಾ ಇದೆ ಅಂಥೇಳಿ. ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ಕೂಡ ಬಂದಿದೆ, ಹಾಡು ನಮಗೋಸ್ಕರ ಪ್ರಸಾರ ಮಾಡಿ ಅಂಥೇಳಿ. ಲತಾ ಮಂಗೇಶ್ಕರ್ ಅವರು ಹಾಡಿರುವಂಥ ಹಾಡುಗಳು ಕೇಳೋದಕ್ಕೆ ಬಹಳ ಖುಷಿಯಾಗುತ್ತೆ ಅಂಥೇಳಿ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಸಿದ್ದರಾಮ, ಹಸರಮನಿ, ಈರಣ್ಣ, ಜೇವೂರ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಸಾಂಗ್, ಥ್ಯಾಂಕ್ ಯು ಅಂತ ಇದ್ದಾರೆ. ಯಾರು ಕೆಂಪರಾಜು ಅವರು ಮೈಸೂರಿನಿಂದ, ಹಾಡುಗಳು ಇಷ್ಟ ಆಗ್ತಾ ಇದೆ ಪ್ರಸಾರ ಮಾಡಿರೋದು ಅಂಥೇಳಿ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟಪ್ಪ ಅವರ ಸಂದೇಶ ಬಂದಿದೆ. ಯಾರು ಅರುಣ್ ವೆಂಕಟಪ್ಪ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಮಂಜುನಾಥ್ ಸೊರಣಗಿ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ಸರಸ್ವತಿ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸ್ತಾ ಗುಡ್ ಮಾರ್ನಿಂಗ್, ನಮಗೋಸ್ಕರ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಗೀತೆ ಪ್ರಸಾರ ಮಾಡಿ, ಬಹಳಷ್ಟು ಸಂದೇಶವನ್ನು ಕಳಿಸಿದ್ದೀನಿ ಹಾಡಿಗೋಸ್ಕರ ಅಂತೇಳಿ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಮುಂದಿನ ಹಾಡು ಪ್ರಸಾರ ಆಗ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮಧುರವಾದಂತಹ ಹಿಂದಿ ಹಾಡುಗಳನ್ನ ಕೇಳಿ ನೀವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸರಿಯಾಗಿ 12 ಗಂಟೆ ಆಗ್ತಾ ಇದೆ. ಪ್ರತಿನಿತ್ಯ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದ್ದೇ ಇರುತ್ತೆ, ನಿಮ್ಮ ರಿಕ್ವೆಸ್ಟ್ ಇಲ್ಲಿ ಮೂಡಿ ಬರುತ್ತೆ. ಸೊ ಮಿಸ್ ಮಾಡದೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 12 ಗಂಟೆ ಆಗುತ್ತೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ದ ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ದಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ ಬಾಗಿಲಿಗೆ ತಲುಪಿಸುವ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಕೊಪ್ಪಳದ ಖ್ಯಾತ ಹೃದ್ರೋಗ ತಜ್ಞ ಡಾ ನಿಖಿಲ್ ಹೇಳಿದ್ದಾರೆ.
1: ಹಾರ್ಟ್ ಅವೇರ್ನೆಸ್ ಜನಗಳಿಗೆ ತಲುಪೋದಕ್ಕಾಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಹೆಚ್ಚು ಜನ ಬನ್ನಿ, ಫೆಸಿಲಿಟಿನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಆರೋಗ್ಯ ಮತ್ತೆ ಹಾರ್ಟ್ ನ ಆರೋಗ್ಯ ಎರಡು ಇಂಪಾರ್ಟೆಂಟ್. ಇಲ್ಲಿ ಫ್ರೀ ECG, ಎಕೋ, ಕಾರ್ಡಿಯೋಲಜಿ ಕನ್ಸಲ್ಟೇಷನ್, ಯೂರಾಲಜಿಸ್ಟ್ ಬಂದಿದ್ದಾರೆ, ಮತ್ತೆ ಮೂಳೆ ತಜ್ಞರು ಇದ್ದಾರೆ. ಇಷ್ಟು ಜನ ಒಟ್ಟಿಗೆ ಸೇರಿರೋದು ಎಲ್ಲ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನ ಹೆಚ್ಚು ಸಂಖ್ಯೆಯಲ್ಲೇ ಬಂದು ಉಪಯೋಗಿಸ್ಕೋಬೇಕಂತೂ ಕೇಳಿಕೊಳ್ಳುತ್ತೇನೆ.
0: ರಾಜ್ಯದ ವಿವಿಧ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರದ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಕೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಮ್ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋವಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗೇರ್ ದಡ ಗ್ರಾಮಕ್ಕೆ ಹಾಗೂ ಅರಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೆರೆ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ದ ಮತ್ಸ್ಯ ಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲೆನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ.
3: ಪ್ರತಿದಿನ 12:05-1:10 ಕೇಳಿ ನವಿಲುಗರಿ.
4: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿ ಮಾತ್ರ
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನವಿಲುಗರು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಟ್ಯೂನ್ ಮಾಡಿದ್ದೀರಾ. ಸಮಯ 12:07 ಆಗ್ತಾ ಇದೆ. ಆತ್ಮೀಯ ಸ್ವಾಗತ ನವಿಲುಗರಿ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಸೂಪರ್ ಹಿಟ್ ಸಿನಿಮಾ ಇದು. ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರುವಂತಹ ಚಲಿಸುವ ಮೋಡೆಗಳು ಸಿನಿಮಾದ ಹಾಡು ಇದು. ಚಿ ಉದಯ ಶಂಕರ್ ಹಾಡನ್ನ ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಸೊ ಇವತ್ತಿನ ನವಿಲುಗರಿ ಕಾರ್ಯಕ್ರಮದ ವಿಶೇಷತೆ ಏನಿರಬಹುದು, ಹಾಡುಗಳನ್ನ ಗಮನಿಸ್ತಾ ನೀವು ಕೂಡ ಸಂದೇಶವನ್ನ ಕಳಿಸಿ ಏನಿರಬಹುದು ಇವತ್ತಿನ ಕಾಮನ್ ಫ್ಯಾಕ್ಟರ್ ನವಿಲುಗರಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು.

ಚಲಿಸುವ ಮೋಡಗಳು ಸಿನಿಮಾದಿಂದ ಹಾಡನ್ನ ಪ್ರಸಾರ ಮಾಡಿದ್ದೆ, ನೀನೆಲ್ಲೋ ನಾನಲ್ಲೇ ಅನ್ನೋಂಥ ಗೀತೆ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಈ ಮೊದಲನೆಯ ಹಾಡಲ್ಲೇ ಇವತ್ತಿನ ಕಾರ್ಯಕ್ರಮ ಏನಿರಬಹುದು ಅಂತ ಹೇಳಿ ಕರೆಕ್ಟ್ ಆಗಿ ಗೆಸ್ ಮಾಡಿ ಸಂದೇಶವನ್ನ ಕಳಿಸಿದ್ದಾರೆ ಯಾರು? ಎಸ್, ನಮ್ಮ ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಏನಿರಬಹುದು ಇವತ್ತಿನ ನವಿಲುಗುರಿ ಕಾರ್ಯಕ್ರಮದ ವಿಷಯ ಅಂಥೇಳಿ, ಇನ್ನೂ ಉಳಿದವರಿಗೆ ಯಾವುದಿದು ಕಾರ್ಯಕ್ರಮ ಅಂತಂದ್ರೆ ಕಾರ್ಯಕ್ರಮದ ವಿಷಯ ಏನಿರಬಹುದು ಅಂತ ಹೇಳಿ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾಗಿದ್ರೆ ಅವರಿಗೆ ಮತ್ತೊಂದು ಸುಳಿವು. ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಎರಡು ನಕ್ಷತ್ರಗಳು ಸಿನಿಮಾದಿಂದ ಈ ಹಾಡು ನಿಮಗಾಗಿ.

12:17 ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಇದು ನವಿಲುಗರಿ ಕಾರ್ಯಕ್ರಮ. ಎಸ್, ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ತಾ, ನೀವು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಅಣ್ಣಾವ್ರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳಿರಬಹುದಾ ಅಂಥೇಳಿ ಗೆಸ್ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ಲಗ್ಗೆರೆಯಿಂದ. ಅಲ್ಲ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂಥೇಳಿ ಪದ್ಮನಾಭನಗರದಿಂದ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನವಿಲುಗರಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಇದ್ದಾರೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ನೀವು ಊಹೆ ಮಾಡಿರುವ ಹಾಗೆ ಅಂದರೆ ಇಬ್ಬರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಏನು ಇವತ್ತಿನ ಕಾರ್ಯಕ್ರಮದ ವಿಶೇಷ ಅನ್ನೋದಾಗಿದ್ರೆ, ಕನ್ನಡದ ಹಿರಿಯ ನಿರ್ದೇಶಕ, ಕಥೆಗಾರ, ನಿರ್ಮಾಪಕ ಇವರೆಲ್ಲರೂ ಕೂಡ ಆಗಿರುವಂಥ ಇವರು ಈ ಎಲ್ಲ ಕೆಲಸಗಳನ್ನು ಮಾಡಿರುವಂಥ ಬಹುಮುಖ ಪ್ರತಿಭೆ ಅಂತ ಹೇಳಬಹುದು ಸಿಂಗೀತಂ ಶ್ರೀನಿವಾಸ್ ಅವರ ವಿಶೇಷ ಇವತ್ತಿನ ನವಿಲುಗರಿ ಕಾರ್ಯಕ್ರಮ. ಬಹುಮುಖ ಪ್ರತಿಭೆ ಇವರದು ಅಷ್ಟೇ ಅಲ್ಲ, ಬಹುಭಾಷಾ ವಿಶಾರದರು ಕೂಡ ಹೌದು. ಕನ್ನಡ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಮೂಲತಃ ಇವರು ಆಂಧ್ರಪ್ರದೇಶದವರು, ಆದರೆ ಕನ್ನಡವನ್ನು ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ತಮ್ಮದಾಗಿಸಿಕೊಂಡು ಕನ್ನಡದಲ್ಲಿ ಅನೇಕ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳೇ ಹೆಚ್ಚು ಅಂತ ಹೇಳಬಹುದು. ಅದಲ್ಲದೆ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರ ಅಂದರೆ ರಾಜ್ಕುಮಾರ್ ಕುಟುಂಬದ ಇನ್ನು ಮಕ್ಕಳು ಮೊಮ್ಮಕ್ಕಳ ಪೀಳಿಗೆಗೂ ಕೂಡ ಇವರ ಒಂದು ಕೊಡುಗೆ ಸಿಕ್ಕಿದೆ ಅಂತ ಹೇಳಬಹುದು. ಸಿಂಗೀತಂ ಶ್ರೀನಿವಾಸ್ ಅವರ ಸಿನಿಮಾಗಳ ಒಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಅವರ ಕೆಲಸಗಳನ್ನು ಸ್ಮರಣೆ ಮಾಡೋಣ. ಏನೇನೆಲ್ಲ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಥೇಳಿ. ಮುಂದಿನ ಗೀತೆ ಬೆಳ್ಳಿಯಪ್ಪ ಬಂಗಾರಪ್ಪ ಸಿನಿಮಾದ ಒಂದು ಹಾಡು. ಈ ಸಿನಿಮಾಗೋಸ್ಕರ ಚಿತ್ರಕಥೆಯನ್ನು ಬರೆದಿದ್ದಾರೆ ಸಿಂಗೀತಂ ಶ್ರೀನಿವಾಸ್ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು, ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಈ ಒಂದು ಹಾಡಿಗೆ ಮನು ಮತ್ತು ರಮೇಶ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಿಂಗೀತಂ ಶ್ರೀನಿವಾಸ ಅವರ ಸಂಗೀತ ಸಂಯೋಜನೆ ಕೂಡ ಈ ಹಾಡಿಗಿದೆ. ಸಂಗೀತ ಸಂಯೋಜನೆಯನ್ನು ಕೂಡ ಇವರು ಮಾಡಿದ್ದಾರೆ, ಮತ್ತೊಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಈಗಾಗಲೇ ಹೇಳಿದ್ದೆ ಬಹುಮುಖ ಪ್ರತಿಭೆ ಅಂತೇಳಿ, ಬರೀ ನಿರ್ದೇಶನ ಮಾತ್ರ ಅಲ್ಲ, ಸಂಗೀತವನ್ನು ಸಂಯೋಜನೆ ಕೂಡ ಮಾಡ್ತಾ ಇದ್ರು. ಹಾಗೆ ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ, ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಈ ಗೀತೆ ಈ ಕ್ಷಣದಲ್ಲಿ ನಿಮಗಾಗಿ.

ಏನ್ ಮೇಡಮ್, ಬೆಳ್ಳಿಯಪ್ಪ ಬಂಗಾರಪ್ಪ ಸಿನಿಮಾದ ಹಾಡು ಹಾಕ್ತೀನಿ ಅಂತ ಹೇಳಿ, ಸಂಯುಕ್ತ ಸಿನಿಮಾದ ಹಾಡು ಹಾಕ್ಬಿಟ್ರಲ್ಲ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಸ್ನೇಹಿತರಾಗಿರುವಂತಹ ಯಾರು ಯಾರು ಯಾರು, ಗೌರಿ ನಂಜುಂಡ ಯೋಗಿತ್ ಗೌಡ ಅವರು ಚಿಂತಾಮಣಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೌದು, ಎಸ್ ತಪ್ಪಾಗಿದೆ, ಮುಂದಿನ ಹಾಡು ಖಂಡಿತ ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಹಾಡು ನಿಮಗೋಸ್ಕರ ಪ್ರಸಾರ ಆಗುತ್ತೆ. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ನುಂಕಪ್ಪ ಕಾಂಬಳೆ, ಮೊಳಕಾಲ್ಮೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಅವರ ಕಾಂಬಿನೇಷನಲ್ಲಿ, ಅಂದರೆ ಸಂಗೀತ ಶ್ರೀನಿವಾಸರಾವ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನಲ್ಲಿ ಬಹಳ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಸಿಕ್ಕಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೂ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸಂಗೀತಾ ಶ್ರೀನಿವಾಸರಾವ್ ಅವರು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೋಸ್ಕರ. 3 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು 2 ಬಾರಿ ಅತ್ಯುತ್ತಮ ಚಿತ್ರಕಥೆ ಮತ್ತು ಅತ್ಯುತ್ತಮ ಚಿತ್ರ ಅನ್ನುವಂಥ ಒಂದು ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ ಅಂತೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಮಾಹಿತಿಗೆ. ಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ, ಅದು ತಮಿಳು ಇರಬಹುದು, ತೆಲುಗು ಇರಬಹುದು ಮತ್ತು ಕನ್ನಡ ಇರಬಹುದು. ಆದರೆ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಮೂಲದವರು ಸಂಗೀತಂ ಶ್ರೀನಿವಾಸ. 1931 ಇವರು ಜನಿಸಿದ್ರು, ಆದರೆ 30ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸುಮಾರು 7ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಲುಜೇನು ಇರ್ಬೋದು, ಚಲಿಸುವ ಮೋಡಗಳು, ಶ್ರಾವಣ ಬಂತು, ಇವು ಇವರ ಪ್ರಮುಖವಾದಂತಹ ಸಿನಿಮಾ ಅಂತ ಹೇಳ್ಬೋದು. ಆನಂದ್ ಸಿನಿಮಾಕ್ಕೋಸ್ಕರ ಕೂಡ ಇವರು ಕೆಲಸ ಮಾಡಿದ್ದಾರೆ.

ಅಂದರೆ ಸಂಗೀತಂ ಶ್ರೀನಿವಾಸ್ ಅವರ ಒಂದು ನಿರ್ದೇಶನದಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮೊದಲ ಬಾರಿಗೆ ತೆರೆಗೆ ಪರಿಚಿತರಾಗಿದ್ದರು ಅಂತ ಕೂಡ ಒಂದು ಮಾಹಿತಿ ಇದೆ. ಆದರೆ ಸಂಗೀತಂ ಶ್ರೀನಿವಾಸ್ ಅವರು ಕೇವಲ ಒಂದು ಡ್ಯುಯೆಟ್ ಸಿನಿಮಾಗಳನ್ನು ಮಾತ್ರ ಕನ್ನಡಕ್ಕೆ ಕೊಟ್ಟಿಲ್ಲ, ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೂಡ ಇವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೈಜ್ಞಾನಿಕ ಕಥೆಯನ್ನು ಆಧರಿಸಿ ಸೈನ್ಸ್ ಫಿಕ್ಷನ್ ಅಂತೇಳಿ ಏನು ಹೇಳ್ತಾರಲ್ಲ, ಆ ಸೈನ್ಸ್ ಫಿಕ್ಷನ್ ಅನ್ನುವಂಥ ಆ ಒಂದು ಮಾದರಿಯ ಕಥೆಗಳನ್ನು ಕೂಡ ಕನ್ನಡಕ್ಕೆ ಕೊಟ್ಟಿದ್ರು. ಮತ್ತು ವೈಜ್ಞಾನಿಕ ಪತ್ತೆದಾರಿ ಸಿನಿಮಾಗಳನ್ನು ಕೂಡ ಇವರು ನಿರ್ದೇಶನ ಮಾಡಿರೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಹಲವಾರು ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದನ್ನು ಹುಡುಕಿ ಹೆಕ್ಕಿ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಮುಂದಿನ ಗೀತೆ ಈಗಾಗಲೇ ಹೇಳಿರೋ ಹಾಗೆ ಬೆಳ್ಳಿಯಪ್ಪ ಬಂಗಾರಪ್ಪ ಸಿನಿಮಾದ ಹಾಡು ಪ್ರಸಾರ ಆಗಿರಲಿಲ್ಲ, ಈಗ ನಿಮಗೋಸ್ಕರ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
2: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಸಮಯ 11:31 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ಸಂಗೀತಾಂ ಶ್ರೀನಿವಾಸರಾವ್ ಅವರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ದೇವತಾ ಮನುಷ್ಯ ಸಿನಿಮಾದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಹಾಡು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ 200ನೇ ಚಿತ್ರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಸಿನಿಮಾ ಇದು. ಹಾಗೆ ಸಂಗೀತಾಂ ಶ್ರೀನಿವಾಸರಾವ್ ಅವರು ಈ ಸಿನಿಮಾಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈಗ ಪ್ರಸಾರ ಮಾಡ್ತಾ ಇರುವಂತಹ ಹಾಡಲ್ಲಿ BR ಛಾಯಾ ಅವರ ಒಂದು ಧ್ವನಿ ಇದೆ. ಸಂಗೀತಾಂ ಶ್ರೀನಿವಾಸರವರು ಹೊಸ ಪ್ರತಿಭೆಗೆ ಸದಾ ಅವಕಾಶಗಳನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಈ ಹಾಡಿನ ಮೂಲಕ BR ಛಾಯಾ ಅವರು ಅಪಾರವಾದಂತಹ ಜನಮನ್ನಣೆಯನ್ನು ಗಳಿಸ್ಕೊಂಡ್ರು. ಅದರ ಜೊತೆಗೆ ಅವಕಾಶದ ಬಾಗಿಲು ಕೂಡ ಇವರಿಗೆ ಬಹಳ ದೊಡ್ಡದಾಗಿ ತೆರೆದುಕೊಳ್ತು ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ಬಹುದು. ಸೊ ಈ ಹಾಡನ್ನು ಈಗ ಕೇಳೋಣ, ಬನ್ನಿ.

ಎಸ್ ಟುವಿ ಟುವಿ ಟುವಿ ಎಂದು ಹಾಡುವ ಹಾಡನ್ನ ಕೇಳಿದ್ರಲ್ಲ, ಆನಂದ್ ಸಿನಿಮಾದ ಹಾಡಿದು ದೊಡ್ಡ ಮನೆ ಕುಟುಂಬದ ಮೊದಲ ಕುಡಿ, ಅಂದ್ರೆ ದೊಡ್ಡ ಮನೆ ಕುಟುಂಬದ ದೊಡ್ಡ ಕುಡಿ ಅಂತಲೇ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರ ಸಿನಿಮಾ, ಕನ್ನಡ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದಂತಹ ಈ ಒಂದು ಆನಂದ್ ಸಿನಿಮಾದ ಸೂಪರ್ ಹಿಟ್ ಗೀತೆ. ಸಿಂಗೀತಂ ಶ್ರೀನಿವಾಸರವರು ಈ ಸಿನಿಮಾದ ನಿರ್ದೇಶನ ಮಾಡಿದ್ರು. ಎಸ್, ಈ ಸಿನಿಮಾ ಹಲವು ದಾಖಲೆಗಳನ್ನು ಬರೀತು. ಶಿವರಾಜ್ ಕುಮಾರ್ ಅವರಿಗಂತೂ ಇದು ಅವರ ಸಿನಿ ಜರ್ನಿಯಲ್ಲಿ ಮರೆಯಲಾರದಂತಹ ಸಿನಿಮಾ ಆಗಿ ಮೂಡಿಬಂದಿದೆ ಅಂತ ಹೇಳ್ಬೋದು. ನವಿಲುಗರಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂಥೇಳಿ, ಯಾರು ಆನಂದ್ ಸಿನಿಮಾದ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ಕೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಅವರು ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರ್ಮಾಪಕರಾಗಿ, ಚಿತ್ರಕಥೆಗಾರರಾಗಿ, ನಿರ್ದೇಶಕರಾಗಿ, ಸಂಗೀತ ಸಂಯೋಜಕರಾಗಿ ಭಾರತೀಯ ಚಿತ್ರರಂಗಕ್ಕೆ, ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಉತ್ತಮ ಗಿಟಾರ್ ವಾದಕರು ಹೌದು ಅಂಥೇಳಿ ಹೇಳಿದ್ದಾರೆ. ಮಾಹಿತಿಗಾಗಿ ಧನ್ಯವಾದಗಳು ಶಾಂತಾಚಾರ ಬಡಿಗೇರ ಅವರೇ. ವಾಸುಕಿ ಡೋಯ್ಜೋಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸ್ತಾ, ಸಿಂಗೀತಂ ಶ್ರೀನಿವಾಸರಾವ್ ಅವರ ಸಿನಿಮಾದ ಹಾಡುಗಳು ಬಹಳನೇ ಖುಷಿ ಆಗ್ತಾ ಇದೆ ಕೇಳೋದಕ್ಕೆ ಅಂತ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹಾಡನ್ನ ಮೆಚ್ಚಿಕೊಂಡಿದ್ದಾರೆ. ಆಹಾ, ಬೆಳ್ಳಿಯಪ್ಪ ಬಂಗಾರಪ್ಪ ಸಿನಿಮಾದ ಹಾಡು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕೇಳಿ ಕುಣಿಯೋ ಹಾಗಾಯಿತು ಅಂತ ಇದ್ದಾರೆ. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಎನ್ ಜಿ ಬಸವರಾಜು ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ, ಮೇಡಮ್ ಇವರ ಪುಷ್ಪಕ ವಿಮಾನ ಸಿನಿಮಾ ಅತ್ಯುತ್ತಮ ಚಿತ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಪುಷ್ಪಕ ವಿಮಾನ ಸಿನಿಮಾ ಅತ್ಯುತ್ತಮ ಚಿತ್ರ ಹೌದು. ಯಾಕೆ ಅಂತಂದರೆ ಒಂದು ಸಂಭಾಷಣೆಯೂ ಇಲ್ಲದೆ ಸಿನಿಮಾ ನಿರ್ಮಾಣ ಸಿನಿಮಾನ ಕಟ್ಟಿಕೊಡಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಸಿಂಗೀತಂ ಶ್ರೀನಿವಾಸರಾವ್ ಅವರು. ಈಗಾಗಲೇ ಹೇಳಿರೋ ಹಾಗೆ ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಅವರು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಏನಾದರೂ ಒಂದು ಪ್ರಯೋಗ ಇದ್ದೇ ಇರ್ತಿತ್ತು ಅವರ ಸಿನಿಮಾಗಳಲ್ಲಿ, ಹೊಸ ಬಗೆಯನ್ನು ಅವರು ಟ್ರೈ ಮಾಡ್ತಾ ಇದ್ರು. ಅದರ ಜೊತೆಗೆ ಹೊಸಬರಿಗೂ ಕೂಡ ಅವಕಾಶ ಕೊಡ್ತಾ ಇದ್ರು. ಸಾಕಷ್ಟು ಕಲಾವಿದರು ಇವರ ಒಂದು ಗರಡಿಯಲ್ಲಿ ಪಳಗಿ ಇವತ್ತು ಬಹಳ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ, ಮೇಡಮ್ ಈ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳಿ ಪ್ರಯತ್ನ ಪಡ್ತೀನಿ. ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಇವತ್ತಿನ ಹಾಡುಗಳೆಲ್ಲವೂ ಕೂಡ ಅಂಥೇಳಿ. ಇವರ ಚಿತ್ರಗಳನ್ನು ನಾನು ನೋಡಿದ್ದೀನಿ ಮೇಡಮ್, ಎಲ್ಲ ಚಿತ್ರಗಳು ಕೂಡ ಬಹಳ ಖುಷಿಯಾಗುತ್ತೆ ನೋಡೋದಕ್ಕೆ. ಭಾಗ್ಯದ ಲಕ್ಷ್ಮೀ ವರಮ್ಮ ಸೂಪರ್ ಚಿತ್ರ ಅದು ಅಂಥೇಳಿ ಹೇಳ್ತಾ ಇದ್ದಾರೆ. ಎಸ್, ಕಾಮಿಡಿಯನ್ನು ಬಹಳ ಹಿತವಾಗಿ ಮಿತವಾಗಿ ಮಿಳಿತಾ ಮಾಡಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಭಾಗ್ಯದ ಲಕ್ಷ್ಮೀ ವರಮ್ಮ ಸಿನಿಮಾ. ಕಾಮಿಡಿ ಅಂತಂದರೆ ಹೇಗಿರಬೇಕು, ಒಂದು ಸದಭಿರುಚಿ ಇರಬೇಕು,

ಕುಟುಂಬದವರೆಲ್ಲರೂ ಕೂತ್ಕೊಂಡು ನೋಡಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಬೇಕು, ಮತ್ತು ಅಲ್ಲಿ ಯಾರ ಮನಸ್ಸಿಗೂ ಕೂಡ ಘಾಸಿ ಆಗಬಾರ್ದು. ಇದು ಬಹಳ ಮುಖ್ಯ. ನಗಿಸ್ತೀವಿ ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಯಾರದೋ ಮನಸ್ಸಿಗೆ ನೋಯಿಸುವಂತಹ ಕಾಮಿಡಿಗಳು ಈಗಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆದರೆ ಕಾಮಿಡಿ ಅಂದರೆ ಹೀಗಿರಬೇಕು ಅನ್ನುವಂಥ ಒಂದು ಭಾಷ್ಯವನ್ನು ಬರೆದಂಥವರು ಸಿಂಗೀತಮ್ ಶ್ರೀನಿವಾಸರಾವ್ ಅವರು. ಬನ್ನಿ ಈಗ ಸಿಂಗೀತಮ್ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡಿರುವಂತಹ ಹಾಲು ಜೇನು ಸಿನಿಮಾದ ಈ ಹಾಡು ನಿಮಗಾಗಿ.

ಸಮಯ 12:50 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಸಿಂಗೀತಂ ಶ್ರೀನಿವಾಸರಾವ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸಿಂಗೀತಂ ಶ್ರೀನಿವಾಸ್ ಅವರ ಸಮಯ ಪ್ರಜ್ಞೆ ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ರಂತೆ. ಯಾವುದೇ ಕಾರಣಕ್ಕೂ 5 ನಿಮಿಷ ಕೂಡ ಶೂಟಿಂಗ್ ಸೆಟ್ಗೆ ತಡವಾಗಿ ಬರ್ತಾ ಇರಲಿಲ್ವಂತೆ. ಅಂತಹ ಶಿಸ್ತು ಸಿಂಗೀತಂ ಶ್ರೀನಿವಾಸರಾವ್ ಅವರಲ್ಲಿ ಇತ್ತು. ಹಾಗೆ ನಟರ ಪ್ರತಿಭೆಯನ್ನು ಹೊರತರೋದ್ರಲ್ಲಿ ಇವರು ಎತ್ತಿದ ಕೈಯಾಗಿದ್ರು. ಅಂದರೆ ಆಗ 70-80 ದಶಕದಲ್ಲಿ ಸಿನಿಮಾ ನಟರು ಅಂತಂದರೆ ಅವರು ಯಾವುದೇ ಒಂದು ಇಮೇಜ್ಗೆ ಅಂಟ್ಕೊಂಡಿರ್ತಾ ಇರಲಿಲ್ಲ. ಬೇರೆ ಬೇರೆ ಪಾತ್ರವನ್ನು ಅವರು ನಿರ್ವಹಿಸೋದ್ರಲ್ಲಿ ಖುಷಿ ಪಡ್ತಾ ಇದ್ರು. ಅಂದರೆ ಕಾರ್ಮಿಕನಾಗೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಹಾಗೆ ಒಬ್ಬ ಬಡ ಮಧ್ಯಮ ವರ್ಗದವರು, ಅತ್ಯಂತ ಶ್ರೀಮಂತ ವ್ಯಕ್ತಿ, ಹೀಗೆ ಕೂಲಿ ಕಾರ್ಮಿಕನಾಗಿ ಎಲ್ಲ ಪಾತ್ರಗಳಲ್ಲೂ ಕೂಡ ನಿರ್ವಹಿಸೋದಕ್ಕೆ ನಟರು ರೆಡಿ ಇರ್ತಾ ಇದ್ರು. ಮತ್ತು ಹೀಗೆ ಅವರೊಳಗಿನ ನಟನಾ ಚಾತುರ್ಯವನ್ನು, ನಟನಾ ಪ್ರತಿಭೆಯನ್ನು ಹೊರತೆಗೆಯೋದು ನಿರ್ದೇಶಕನಿಗೆ ಬಹಳ ಸವಾಲಾಗಿತ್ತು. ಯಾಕೆಂದರೆ ವೀಕ್ಷಕ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಥಿಯೇಟರ್ಗೆ ಬರ್ತಾ ಇದ್ದಂಥದ್ದು. ಅಂದರೆ ಈ ಸಿನಿಮಾ ಅಂತಂದರೆ ಈ ಒಬ್ಬ ನಟ ಅಂತಂದರೆ ಅವರ ಇಮೇಜ್ ಹೀಗಿರುತ್ತೆ ಮತ್ತು ಕತೆ ಹೀಗೆ ಇರುತ್ತೆ ಅನ್ನೋಂಥ ಯಾವುದೇ ಎಕ್ಸ್ಪೆಕ್ಟೇಷನ್ ಇರ್ತಿರಲಿಲ್ಲ. ಸಂಪೂರ್ಣವಾಗಿ ಹೊಸತನವನ್ನು ಕಟ್ಕೊಡ್ತಾ ಇದ್ದಂತಹ ಸಿನಿಮಾಗಳಲ್ಲಿ ನಿರ್ದೇಶಕರ ಕೆಲಸ ಬಹಳನೇ ಚಾಲೆಂಜಿಂಗ್ ಅಂತ ಹೇಳಬಹುದು. ಒಂದು ಹೊಸ ಅನುಭವವನ್ನು ಪ್ರೇಕ್ಷಕರಿಗೆ ಕೊಡಬೇಕಾಗಿತ್ತು. ಮತ್ತು ತಂತ್ರಜ್ಞಾನ ಕೂಡ ಬಹಳ ಕಡಿಮೆ ಇದ್ದಂತಹ ಆ ಒಂದು ಕಾಲದಲ್ಲಿ ಸಿನಿಮಾನ ಬಹಳ ಪ್ರೇಕ್ಷಕರಿಗೆ ಹತ್ತಿರವಾಗುವಂಥ, ಹಾಗೆ ತನ್ನನ್ನು ತಾನು ಆ ಒಂದು ಕಥೆಗೆ ರಿಲೇಟ್ ಮಾಡಿಕೊಳ್ಳುವಂಥ ಒಂದು ಚಾಲೆಂಜ್ ಮೂಡಿಸಬೇಕಾಗಿತ್ತು ನಿರ್ದೇಶಕರಲ್ಲಿ. ಅಂಥ ಎಲ್ಲ ಚಾಲೆಂಜ್ಗಳಲ್ಲಿ ಗೆದ್ದಿರುವಂಥ ಸಿಂಗೀತಂ ಶ್ರೀನಿವಾಸರಾವ್ ಅವರ ಒಂದು ಸಾಕಷ್ಟು ಸಿನಿಮಾಗಳ ಹಾಡುಗಳು ಕೂಡ ಈಗಾಗಲೇ ಕೇಳಿದ್ದೀರಾ. ಮುಂದಿನ ಗೀತೆ ಶ್ರಾವಣ ಬಂತು ಸಿನಿಮಾದ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಮಯ 12:52, ಓಡ್ತಾ ಇದೆ ಸಮಯ ಅಂತ ಹೇಳ್ಬೋದು. ಬನ್ನಿ ಈ ಹಾಡನ್ನು ಕೇಳೋಣ.

ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಹೆಸರು ಕನ್ನಡ ಚಿತ್ರರಂಗದಲ್ಲಂತೂ ಅಜರಾಮರ ಅಂತ ಹೇಳ್ಬೋದು. ಇವರಿಗೆ ಪುಟ್ಟಣ ಕಣಗಾಲ್ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸೇರಿದಂತೆ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ. ಇಳಿ ವಯಸ್ಸಿನಲ್ಲೂ ಕೂಡ ಅವರು ಚಿತ್ರರಂಗದ ಬಗ್ಗೆ ಯಾವುದೇ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿರಲಿಲ್ಲ. ಪ್ರಯೋಗಾತ್ಮಕ ಸಿನಿಮಾಗಳಿಗೋಸ್ಕರ ಸದಾ ದುಡಿತಾ ಇದ್ರು, ಮಿಡಿತಾ ಇದ್ರು, ಒಂದಿಲ್ಲೊಂದು ಬಗೆಯಲ್ಲಿ ಚಿತ್ರರಂಗದ ಜೊತೆ ನಂಟನ್ನು ಕಾಯ್ದಿರಿಸ್ಕೊಂಡಿದ್ರು. ಸುಮಾರು 94 ವರ್ಷ ವಯಸ್ಸಾಗಿತ್ತು ಅವ್ರಿಗೆ, ತುಂಬ ಜೀವನವನ್ನು ನಡೆಸಿದ್ರು. ಇತ್ತೀಚೆಗಷ್ಟೇ ಅಂದರೆ ಸೆಪ್ಟೆಂಬರ್ 3 ಇವರು ಅಕ್ಟೋಬರ್ 3 ಇವರು ಇಹಲೋಕವನ್ನು ತಿಳಿಸಿದ್ರು. ಸಿನಿಮಾಗಳಲ್ಲಿ ಅಚ್ಚಳಿಯದ ಹಾಗೆ ಇವತ್ತಿಗೂ ಕೂಡ ಅಜರಾಮರಾಗಿ ಉಳಿದಿರುವಂತಹ ಸಿಂಗೀತಂ ಶ್ರೀನಿವಾಸರಾವ್ ಅವರನ್ನು ಈ ಕಾರ್ಯಕ್ರಮದ ಮೂಲಕ ನೆನಪು ಮಾಡಿಕೊಂಡಿದ್ದೇವೆ. ಕಡೆಯ ಚಿತ್ರಗೀತೆ ಭಾಗ್ಯದ ಲಕ್ಷ್ಮಿ ವಾರಮ್ಮ ಸಿನಿಮಾದಿಂದ ಮೂಡಿ ಬರ್ತಾ ಇದೆ. ಈ ಹಾಡನ್ನು ಕೇಳಿ ಇಲ್ಲಿಗೆ ನವಿಲುಗರಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸಮಯ 1:02 ಆಗಿದೆ. ಕರೆಯಲಿ ಕೈ ರುಚಿ ಕಾರ್ಯಕ್ರಮ ಇದು. ಕರೆ ಮಾಡಿ ರೆಸಿಪಿಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ನಾನು 11 ಗಂಟೆಯ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ನಿಮ್ಮಲ್ಲಿ ಯಾರಿಗಾದರೂ ರೆಸಿಪೀಸ್ನ ಹಂಚಿಕೊಳ್ಳುವಂತಹ ಆಸಕ್ತಿ ಇದ್ದರೆ ನನಗೆ ಸಂದೇಶ ಕಳಿಸಿ, ನಾನೇ ಸ್ವತಃ ಕರೆ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಹಾಗೆ ಹೇಳಿದ್ದೆ. ತಡ ಭಾಗ್ಯರಾಮಣ್ಣ ಅವರು ನನ್ನ ಹತ್ರ ಒಂದು ರೆಸಿಪಿ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರು. ಅವರನ್ನ ಲೈನ್ನಲ್ಲಿ ತಗೊಂಡಿದ್ದೀನಿ. ಹಲೋ
2: ಹಲೋ,
1: ನಮಸ್ತೆ ಭಾಗ್ಯರಾಮಣ್ಣ ಅವರೇ.
2: ನಮಸ್ತೆ ಮೇಡಮ್.
1: ನಮ್ಮ ಕನ್ನಡ ಕಾಮನಬಿಲ್ಲಿನ ನಿರಂತರ ಕೇಳುಗರು ನೀವು. ಸೊ ಥ್ಯಾಂಕ್ ಯು, ನೀವು ನಮ್ಮ ಜೊತೆ ರೆಸಿಪಿ ಹಂಚ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಾ. ಯಾವ ರೆಸಿಪಿ ಹಂಚ್ಕೊಳ್ತೀರಾ?
2: ನಾನು ಹಾಗಲಕಾಯಿ ಗೊಜ್ಜು ಅಂತ ಒಂದ್ ರೆಸಿಪಿ ಇದೆ ನನ್ನ ಹತ್ರ. ಸಾಮಾನ್ಯವಾಗಿ ಎಲ್ರು ಮಾಡ್ತಾರೆ ಹಾಗಲಕಾಯಿ ಗೊಜ್ಜು.
1: ಹೌದು,
2: ಈ ಗೊಜ್ಜು ಅಂತಾನು ಹೇಳ್ಬಹುದು, ಅಥವಾ ಸೆಮಿ ಗೊಜ್ಜು ಅಂತ ಹೇಳ್ಬಹುದು, ಅಥವಾ ಒಂದು ಉಡಿ ಪಲ್ಯ ಅಂತನಾದ್ರೂ
1: ಹೇಳ್ಬಹುದು.
2: ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸಾಮಾನ್ಯವಾಗಿ ಗೊಜ್ಜು ಅಂದ್ರೆ ಎಣ್ಣೆ ತುಂಬಾ ಹಾಕಿ ಮಾಡ್ತೀವಿ, ಎಣ್ಣೆ ಮೇಲ್ ತೇಳ್ಬೇಕು ಅಂತ ಹೇಳ್ತಾರೆ ಗೊಜ್ಜು ಅಂದ್ರೆ.
1: ಹೌದು,
2: ಇದು ಆತರ ಇಲ್ಲ,
1: ಏನಿಲ್ಲ,
2: ಕಡಿಮೆ ಇಂಗ್ರೀಡಿಯೆಂಟ್ಸ್. ತುಂಬಾ
1: ಎಣ್ಣೆ ಜಾಸ್ತಿ ಇಷ್ಟ ಪಡದೇ ಇರೋರಿಗೆ ಇಷ್ಟ ಆಗುವಂತ ಗೊಜ್ಜು
2: ಎಲ್ರಿಗೂ ಇಷ್ಟ ಆಗುತ್ತೆ ಮ್ಯಾಮ್. ಈಗಂತೂ ಎಣ್ಣೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಎಲ್ಲ ನಮ್ಮ ಪ್ರಧಾನಮಂತ್ರಿ ಕೂಡ ಹೇಳಿದ್ದಾರೆ.
1: ಹೌದು ಹೌದು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು?
2: ಇಂಗ್ರೀಡಿಯೆಂಟ್ಸ್ ಮೇಡಮ್, ಎರಡು ಹಾಗಲಕಾಯಿ ತಗೊಳ್ಬೇಕು. ಎರಡು ಹಾಗಲಕಾಯಿಗೆ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೆಟೊ, ಒಂದ್ ನಾಲ್ಕೈದು ಹೆಸಳು ಜಜ್ಜಿ ಬೆಳ್ಳುಳ್ಳಿ ಜಜ್ಜಿಕೊಂಡಿರೋದು ಇಷ್ಟೇ ಮ್ಯಾಮ್. ಇದಕ್ಕೆ
1: ಇಷ್ಟೇ
2: ಪುಡಿ, ಸಾಂಬಾರ್ ಪುಡಿ
1: ಅಷ್ಟೇ.
2: ಹಾಗಲಕಾಯಿನ ತೊಳೆದು ನಮಗ್ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಇಟ್ಕೋಬೇಕು. ಬಾಂಡ್ಲಿಗೆ ಬಾಂಡ್ಲಿ ಅಥವಾ ಕುಕ್ಕರ್ ಎರಡು ಸ್ಪೂನ್ ಎಣ್ಣೆ, ಎರಡೇ ಸ್ಪೂನ್ ಸಾಕು ಮ್ಯಾಮ್. ಟೇಬಲ್ ಸ್ಪೂನ್ ಅಲ್ಲಿ, ಟೇಬಲ್ ಸ್ಪೂನ್ ನಾಟ್ ಟೀ ಸ್ಪೂನ್, ಟೀ ಸ್ಪೂನ್ ಸಾರಿ, ಟೇಬಲ್ ಸ್ಪೂನ್ ಅಲ್ಲಿ
1: ಟೀ
2: ಸ್ಪೂನ್ ಎಣ್ಣೆ, ಎರಡೇ ಸ್ಪೂನ್ ಸಾಕು ಮ್ಯಾಮ್. ಇದಕ್ಕೆ ಈರುಳ್ಳಿ ಹಾಕಿ, ಅದು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಆದ ನಂತರ ಒಗ್ಗರಣೆಗೆ ಕರಿಬೇವು, ಮಾಮೂಲಿ
1: ಈರುಳ್ಳಿ,
2: ಈರುಳ್ಳಿ ದೊಡ್ಡ ಈರುಳ್ಳಿ ಒಂದು ಸಣ್ಣ ಕಟ್ ಮಾಡಿ ಹಾಕೊಳ್ತೀವಿ. ಇದಕ್ಕೆ ಹೊಂದ್ಕೊಳ್ಳೋ ಹಾಗೆ, ಹಾಗಲಕಾಯಿ ಹೊಂದ್ಕೊಳ್ಳೋ ಹಾಗೆ ಫ್ರೈ ಮಾಡೋದೊಂದು ಸ್ವಲ್ಪ. ಬೆಳ್ಳುಳ್ಳಿ ಜಜ್ಜಿಕೊಂಡಿರ್ಬೇಕು ಬೆಳ್ಳುಳ್ಳಿ, ಹಾಗೆ ಹಾಕಿದ್ರೆ ಅದೊಡ್ಡ ಘಮ
1: ಬಿಡೋದಿಲ್ಲ.
2: ಜಜ್ಜಿಕೊಂಡು ಈ ಬೆಳ್ಳುಳ್ಳಿ ಒಂದ್ ಐದಾರು ಎಸರು
1: ಸರಿ,
2: ಮತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ ನಂತರ ಹಾಗಲಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಬೇಕು. ಹಾಗಲಕಾಯಿನು ಸ್ವಲ್ಪ ಶಿಂಕ್ ಆಗ್ಬೇಕದು.
1: ಸರಿ ಸರಿ,
2: ಅದನ್ನು ಸ್ವಲ್ಪ ಶಿಂಕ್ ಆದ ನಂತರ ಟೊಮೆಟೊ,
1: ಟೊಮೆಟೊ ಓಕೆ,
2: ಟೊಮೆಟೊ ಹಚ್ಚಿ ಹಾಕ್ಬೇಕು. ಟೊಮೆಟೊ ರಸದಲ್ಲಿ ಹಾಗಲಕಾಯಿ ಬೇಯುತ್ತೆ
1: ಬೇಯುತ್ತೆ.
2: ಆ ನಂತರ ಅರಿಶಿನ ಹಾಕ್ಬೇಕು, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಬೇಕು. ಇದನ್ನೆಲ್ಲ ಸಣ್ಣ ಉರಿಲೆ ಮಾಡ್ಬೇಕು. ಆಮೇಲೆ ಸ್ವಲ್ಪ ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು,
1: ಅಷ್ಟು ಗೊಜ್ಜಿನ ಅದಕ್ಕೆ ಬೇಕಾಗಿರೋ
2: ಅದಕ್ಕೆ ನಮ್ಗೆ ಸೆಮಿ ಗೊಜ್ಜು, ಅದೇ ಆಕ್ಚುಲಿ ಸೆಮಿ ಗೊಜ್ಜು ಬಂದ್ರೆ ಅದು ಚೆಂದ, ತುಂಬಾ ನೀರ್ನ ಆದ್ರೆ
1: ಸಿಗೋದಿಲ್ಲ. ನಿಜ ನಿಜ.
2: ಸಾಂಬಾರ್ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್, ಹುಳಿ ಪುಡಿ ಅಂತೀವಲ್ಲ,
1: ಹೌದು,
2: ನಮ್ಗೆ ಎಷ್ಟು ಒಂದು ಇಷ್ಟು ಎರಡು ಆಗಲಕಾಯಿಗೆ ಒಂದ್ ಎರಡು ಸ್ಪೂನ್ ಬೇಕಾಗತ್ತೆ.
1: ಅದೇ ಅವರವ್ರ ಖಾರ
2: ಹಾಕ್ಬಿಟ್ಟು ಸಾಂಬಾರ್ ಪುಡಿ ಹಾಕ್ಬಿಟ್ಟು ಒಂಚೂರು ನಮ್ಗೆ ಹದ ನೋಡ್ಕೊಂಡು ನೀರ್ ಹಾಕ್ಬಿಟ್ಟು ಎರಡು ಒಂದ್ ಕುದಿ ಬಂದ ನಂತರ ನಮ್ಗೆ ಕ್ರಿಸ್ಪಿ ಬೇಕು ಅಂದ್ರೆ ಸಣ್ಣಗೆ ಬಾಣ್ಲಿಲಿ ಇಟ್ಕೊಂಡು ಸಣ್ಣ ಊರಿನಲ್ಲೇ ಮಾಡ್ಕೊ.

0: ಸರಿ,
1: ಸ್ವಲ್ಪ ಮೆತ್ತಗೆ ಇರಬೇಕು ಚಪಾತಿಗೆ, ತೊಟ್ಟಿಗೆ ಹೊಂದ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಒಂದೆರಡು ವಿಷಯ ಉಪಯೋಗಿಸ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಬೇಡ, ಮತ್ತೆ ಎಣ್ಣೆ ಬೇಡ, ಕೊಬ್ಬರಿ ಬೇಡ, ಹುಣಸೆ ಹಣ್ಣು ಬೇಡ, ಬೆಲ್ಲ ಬೇಡ, ಏನು ಬೇಡ.
0: ಒಳ್ಳೆ ರುಚಿ ಕೊಡುತ್ತೆ ಅಂತೀರಾ?
1: ಮನೆಯೆಲ್ಲ ಘಮ ಅನ್ಸುತ್ತೆ. ನೋ, ಒಂದ್ಸರಿ ಟ್ರೈ ಮಾಡಿದ್ರೆ ಮೇ ಬಿ ಎಲ್ರಿಗೂ ಇಷ್ಟ ಆಗ್ಬಹುದೇನೋ ಅನ್ಕೊಂಡಿದ್ದೀನಿ.
0: ಹಾಗಿದ್ರೆ
1: ನನ್ ಫ್ರೆಂಡ್ ಹೇಳ್ಕೊಟ್ಟಿದ್ ನನಗೆ.
0: ನಿಮ್ ಫ್ರೆಂಡ್ ಹೇಳ್ಕೊಟ್ಟಿದ್ದು?
1: ನನ್ ಫ್ರೆಂಡ್ ನನಗೆ ಹೇಳ್ಕೊಟ್ರು. ಅವ್ರು ಹೇಳಿದ್ರು ಹಾಗಲಕಾಯಿನ ಜಾಸ್ತಿ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಆ ಕಹಿನ ಮರೆ ಮಾಚಿ ತಿನ್ನಬಾರ್ದು.
0: ನಿಜ,
1: ಇದು ಹೇಗಿರುತ್ತ ಹಾಗೆ ನಾವು ತಿನ್ನೋ ಅಭ್ಯಾಸ ಬೇಕು ಅಂತ ಅವ್ರು ಹೇಳ್ಕೊಟ್ರು. ಅವತ್ತಿಂದ ನನ್ ಗೊಜ್ಜು ಮಾಡೋದಿಲ್ಲ ಮ್ಯಾಮ್, ಇದೇ ತರನೇ ಮಾಡ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗತ್ತೆ.
0: ಹಾಗಲಕಾಯಿ ಗೊಜ್ಜು ಅಂತಂದ್ರೆ ಚೂರಾದ್ರೂ ಅದರ ಕಹಿ ಅಂಶ ಗೊತ್ತಾಗದೆ ಹೋದ್ರೆ ಹಾಗಲಕಾಯಿ ಅಂತ ಅನ್ಸೋದು ಹೇಗೆ ಅಲ್ವಾ? ನಮ್ಮನೆ ಫ್ರಿಡ್ಜ್ ಅಲ್ಲಿ ಎರಡು ಹಾಗಲಕಾಯಿ ಕಾದ್ ಕೂತ್ಕೊಂಡಿದೆ. ಮೊದ್ಲು ನಾನೇ ಟ್ರೈ ಮಾಡ್ತೀನಿ.
1: ಖಂಡಿತ ಮಾಡಿ, ಇಷ್ಟ ಆಗ್ಬಹುದು ಅನ್ಕೊಂಡಿದ್ದೀನಿ.
0: ಖಂಡಿತ ಖಂಡಿತ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಭಾಗ್ಯ ಅವರೇ, ನೀವು ಬಿಡುವು ಮಾಡಿಕೊಂಡು ಒಂದು ಒಳ್ಳೆ ರೆಸಿಪಿಯನ್ನ ನಮ್ಮ ಸ್ನೇಹಿತರ ಜೊತೆ ನನ್ನ ಜೊತೆ ಹಂಚಿಕೊಂಡಿದ್ದೀರಾ. ಹೀಗೆ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರಿ. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಭಾಗ್ಯ ರಾಮಣ್ಣ ಅವರು ಒಂದೊಳ್ಳೆ ರೆಸಿಪಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನೀವು ಕೂಡ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ರೆಸಿಪಿಯನ್ನ ಹಂಚಿಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ಸಂದೇಶ ಕಳಿಸಿ 9480901013 ಈ ಸಂಖ್ಯೆಗೆ.
2: ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ, ಕೇಸರಿ ಬಾತ್, ವಾಂಗಿ ಬಾತ್, ಪುರಿ ಸಾಗ್, ಚೌ ಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು ಹೇಳಿ.

0: ಸಮಯ 1:10 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ.

0: ವಾರ್ತೆಗಳ ವಿವರ. ನವದೆಹಲಿಯಲ್ಲಿಂದು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸುತ್ತಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ನವದೆಹಲಿಗೆ ಆಗಮಿಸಿದ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಪಾರ್ಮಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆ ಉಂಟಾದಾಗ ಹಲವು ರೀತಿಯಲ್ಲಿ ಭಾರತದ ಪರವಾಗಿ ನಿಂತ ದೇಶ ರಷ್ಯಾ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 62ನೇ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ನೆರೆಯ ದೇಶವೊಂದರಲ್ಲಿ ಮಿಲಿಟರಿ ಆಡಳಿತವಿದ್ದಾಗ ವಿಶ್ವದ ಬಹುತೇಕ ರಾಷ್ಟ್ರಗಳು ಆ ಆಡಳಿತವನ್ನೇ ಬೆಂಬಲಿಸಲು ಮುಂದಾಗಿದ್ದ ಸಂದರ್ಭದಲ್ಲೂ ರಷ್ಯಾ ಮಾತ್ರ ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಆ ಐತಿಹಾಸಿಕ ಹಿನ್ನೆಲೆಯು ಭಾರತ ರಷ್ಯಾ ಸಂಬಂಧವನ್ನು ಹಲವು ರೀತಿಯಲ್ಲಿ ರೂಪಿಸಿದೆ ಎಂದು ಹೇಳಿದರು. ಇಂದು ದ್ವಿಪಕ್ಷೀಯ ಸಂಬಂಧವು ಆ ಹಂತವನ್ನು ಮೀರಿ ವಿಸ್ತರಿಸಿದೆ ಮತ್ತು ಇದೀಗ ಅದು ಪ್ರಮುಖವಾಗಿ ಆರ್ಥಿಕ ಸಂಬಂಧವಾಗಿಯೂ ಬೆಳೆದಿದೆ ಎಂದು ಅವರು ತಿಳಿಸಿದರು. ಉಭಯ ದೇಶಗಳ ನಡುವೆ ಗಣನೀಯ ಪ್ರಮಾಣದ ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಮಿಲಿಟರಿ, ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಹಕಾರವೂ ಇದೆ ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಸಂಘರ್ಷ ಅಂತ್ಯಗೊಳಿಸಬೇಕೆಂಬುದು ಭಾರತದ ಸ್ಪಷ್ಟ ನಿಲುವಾಗಿದೆ. ಇದಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಧಾನಗಳು ನಡೆಯಬೇಕೆಂಬುದು ಭಾರತದ ದೃಢ ನಂಬಿಕೆಯಾಗಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಿದ್ದು ಅದು ಅಂತಿಮಗೊಳ್ಳಬೇಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾತುಕತೆಗಳು ಒಂದು ನಿರ್ದಿಷ್ಟ ಹಂತ ತಲುಪಿವೆ. ಚರ್ಚೆಯಲ್ಲಿರುವ ಈ ಒಪ್ಪಂದವು ಅತ್ಯಂತ ಕಠಿಣ ಹಾಗೂ ಸುದೀರ್ಘ ಮತ್ತು ಕೂಲಂಕುಷ ಮಾತುಕತೆಗಳಿಗೆ ಒಳಪಟ್ಟಿವೆ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿಯೇ ಇದೆ. ದೇಶಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲು ಮಾತುಕತೆಗಳೇ ಏಕೈಕ ವೇದಿಕೆಯಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮ್ಯೂನಿಚ್ ನಾಯಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಸುಮಾರು 200 ಶತಕೋಟಿ ಜನರನ್ನು ಪ್ರತಿನಿಧಿಸುವ ಹಾಗೂ ಜಾಗತಿಕ ಜಿಡಿಪಿಯ ಕಾಲುಭಾಗದಷ್ಟು ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಒಪ್ಪಂದದ ಅಡಿಯಲ್ಲಿ ಭಾರತ ತನ್ನ ಸುಂಕ ಮಾರ್ಗಗಳಲ್ಲಿ 92.5% ತೆರೆದಿದೆ. ಇದು ವ್ಯಾಪಾರ ಮೌಲ್ಯದ ಸುಮಾರು 97% ಎಂದು ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟೋವಾದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರಿಯಲಿವೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದನಾ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನಾ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನಾ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ಇಂದು ಗುರುನಾನಕ್ ದೇವ್ ಅವರ ಜ್ಯೋತಿ ಜ್ಯೋತ್ ದಿವಸ್, ಎಂದರೆ ದೈವಾಧೀನರಾದ ದಿನ. ಅವರಿಗೆ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಗುರುನಾನಕ್ ದೇವ್ ಅವರು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸತ್ಯ, ಸಹಾನುಭೂತಿ, ಮಾನವೀಯತೆ ಮತ್ತು ಸದ್ಗುಣಗಳನ್ನು ಬೋಧಿಸಿದರು. ಸಮಾಜದಲ್ಲಿ ವ್ಯಾಪಕವಾಗಿದ್ದ ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ನಿರ್ಭಯವಾಗಿ ಧ್ವನಿ ಎತ್ತಿದರು. ಪ್ರೀತಿ, ಸಹಾನುಭೂತಿ, ಸೇವೆ, ಸತ್ಯ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಗುರುನಾನಕ್ ದೇವ್ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಇದು ಕೂಡ ಜಗತ್ತಿನ ಪ್ರವರ್ಧನೆಗೆ ಸಂಬಂಧಪಟ್ಟಿರುವಂತಹದ್ದೇ ಕೂಡ. ಪ್ರಿಯ ಹಿತಗಳ ಅನ್ವೇಷಯಂ ಕರ್ಮ ಪರಿಪೋಷೆ, ಇದೆಲ್ಲ ಪ್ರತಿಯೊಂದು ಪದಗಳು ಕೂಡ ಸಂಸ್ಕೃತ ಕನ್ನಡ ಎರಡೂ ಚೆನ್ನಾಗಿ ನಾವು ಬರಬೇಕು. ನಮಗೆ ಮಂಗುತಿ ಮೂಲಕ ಅರ್ಥ ಆಗಬೇಕಾದ್ರೆ ಈ ಪದ್ಯವನ್ನು ಓದಿದ ತಕ್ಷಣ ನಮ್ಗೆ ಅರ್ಥ ಆಗೋದು ಕಷ್ಟ. ನನಗೆ ಪ್ರಿಯವಾದದ್ದು ಹಿತವಾದದ್ದು ಬೇಕು ಅಂತ ಆ ಹುಡುಕಿನಲ್ಲಿ ಹುಡುಕಾಟದಲ್ಲಿ ಮನುಷ್ಯ ಅಗತ್ಯವಾದ ಕರ್ಮಗಳನ್ನು ಪರಸ್ಪರಿಸ್ತಾ ಹೋಗ್ತಾನೆ ಮಾಡ್ತಾನೆ. ಕರ್ಮಾಚರಣೆ ಪರಂಪರೆಗೆ ಜನ್ಮ ಜನ್ಮಾಂತರಗಳಿಗೆ ಸೇರಿದ್ದು, ಕರ್ಮ ಮಾಡಲೇಬೇಕಾದ್ದು, ಅದು ಮನುಷ್ಯನ ಅಧಿಕಾರಕ್ಕೆ ಸೇರಿದ್ದು. ಕರ್ಮ ನೀವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಿತವಾದದ್ದು ದೊರಕುತ್ತೋ ಇಲ್ವೋ ಅಂತ ಹೇಳೋ ಹಾಗಿಲ್ಲ, ಫಲದ ಮೇಲೆ ಕಣ್ಣಿಟ್ಟು ಮನುಷ್ಯ ಸದಾ ಕರ್ಮನಿರತನಾಗಿರುವುದೇ ನಿಯತವಾಗಿದೆ. ಕರ್ಮದ ನಿರಂತರತೆಯನ್ನ ಅನಿವಾರ್ಯತೆಯನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಡಿ ವಿ ಜಿ. ಜಗತ್ತಿನ ಪ್ರವರ್ಧನೆಗೆ ಅಂದರೆ ಬೆಳವಣಿಗೆಗೆ ನರನ ತೃಷ್ಣೆ ಇದೆ, ಬಯಕೆ ಬಾಯಾರಿಕೆ ಇದೆ, ಹಸಿವಿದೆ, ಅದನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಅದರಿಂದನೇ ಜಗತ್ತು ಬೆಳೀತಾ ಇರತಕ್ಕಂಥದ್ದು. ಇಷ್ಟದ ತಲೆಬರ ಪರಂಪರೆಯಿಂದ ಬಂದಿರತಕ್ಕಂಥ ಜನ್ಮಾಂತರ್ಯ ಬಂದಿರತಕ್ಕಂಥ ಜನ ಏನಾದರೂ ಕೂಡ ಇದಕ್ಕಿಷ್ಟೇ ಏನೂ ಮಾಡಬೇಕಾಗಿಲ್ಲ ಅಂತ ಅನ್ಬಿಟ್ಟಿದ್ರೆ ಬಹುಶಃ ಎಲ್ಲ ನಿಂತು ಹೋಗ್ಬಿಡ್ತಾ ಇತ್ತು. ಆದ್ರೆ ಹಾಗಾಗೋದಿಲ್ಲ, ಒಬ್ರಲ್ಲ ಒಬ್ರು ಈ ಬಗ್ಗೆ ಆಲೋಚನೆ ಮಾಡಿ ಜಗತ್ತಿನ ಪ್ರವರ್ಧನೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಶಸ್ಸು ಪೂರ್ಣವಾಗುತ್ತೇನೋ ಗೊತ್ತಿಲ್ಲ, ಆದರೂ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರತಕ್ಕಂಥದ್ದು ಜಯ ಸಿಗದಲೇ ಇರಬಹುದು. ಜಗತ್ ಪ್ರವರ್ಧನೆಗೆ ನರತೃಷ್ಣೆ ನಿಯತವಾಗಿರ್ತಕ್ಕಂಥದ್ದಾಗಿದೆ ಅನ್ನೋ ಅಭಿಪ್ರಾಯವನ್ನು ಕೊಡ್ತಾರೆ.

ಪ್ರಕೃತಿಯನವರತ ಮನು ಜನತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ. ಪ್ರಕೃತಿಯನ ವರತ ಮನು ಜನತಿದ್ದುತಿರುವಂತೆ ವಿಕೃತಿಗೊಳಿಸುವನವನು ಆಕೆಯಂಗಗಳ. ಭೂ ಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ. ಭೂ ಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿ ಸರೇನವಳ ಮಂಕುತಿಮ್ಮ.

0: ತನ್ನ ಸ್ವಾರ್ಥ ಸಾಧನೆಗೋಸ್ಕರ ವಿರೂಪಗೊಳಿಸ್ತಾ ಇದ್ದಾನೆ. ಮಿತಿ ಮೀರಿದ ನಗರೀಕರಣದಿಂದ ನೆಲ ಜಲ ವಾತಾವರಣ ಮಾಲಿನ್ಯತೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪ್ರಕೃತಿಯ ವಿರೂಪದಿಂದ ವಿಕೋಪಕ್ಕೆ ಎಡೆಯಾಗಿದೆ. ಬೇಸಾಯದಿಂದ ಅಧಿಕ ಫಲ ದಕ್ಕಿಸಿಕೊಳ್ಬೇಕಾದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಆಗಬೇಕು. ಇದರಿಂದ ಏನಾಗ್ತಾ ಇದೆ, ಭೂಮಿಯ ಸತ್ವ ಕ್ಷೀಣ ಆಗ್ತಾ ಇದೆ. ಕೃತಕ ಬಣ್ಣಗಳು, ಬಟ್ಟೆಗಳು, ಆಹಾರಗಳು, ಔಷಧಿಗಳ ಬಳಕೆಯಿಂದ ಮನುಷ್ಯನ ದೇಹ ಆರೋಗ್ಯ ಇನ್ನೂ ಹದಗೆಡ್ತಾ ಇದೆ. ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ, ಅತಿ ವೈದ್ಯದಿಂದ ಹೊಸ ರುಜಿನ ಕೆಡೆಯಾದೀತು. ಹೆಚ್ಚು ಹೆಚ್ಚು ವೈದ್ಯ ಸಾಹಸ ಮಾಡ್ತಾ ಹೋಗ್ತಿದ್ದಾನೆ ಅಂತ ಅನ್ಬಿಟ್ರೆ ಇನ್ನು ಹೊಸ ಹೊಸ ರೋಗಗಳು ಹುಟ್ಕೊಳ್ತಾ ಹೋಗ್ತಾ ಹೋಗುತ್ತೆ. ಎತ್ತರದ ಸೌಧಗಳು, ಉದ್ದವಾದ ರಸ್ತೆಗಳು, ಅಡ್ಡಲಾದ ಸೇತುವೆಗಳು, ಬುಸುಗುಟ್ಟುವ ವಾಹನಗಳು, ಇಂದ ವಾತಾವರಣ ಕಲುಷಿತವಾಗ್ತಾ ಇದೆ. ಭೂಕೃಷಿಕ, ರಸಾಯನಶಾಸ್ತ್ರ, ವಾಸ್ತುಶಿಲ್ಪ, ವಾಹನ, ತಂತ್ರಜ್ಞ ಅಭಿವೃದ್ಧಿ ನೆಪದಲ್ಲಿ ಪ್ರಕೃತಿ ವಿರೂಪ ಮಾಡ್ತಾ ಇಲ್ವಾ? ಅದಕ್ಕೆ ಬಹಳ ಮುಖ್ಯವಾಗಿ ಹೇಳ್ತಾರೆ, ಯಾದ್ರಿಂದ ನಾವು ನಾಗರಿಕತೆಯಿಂದ ಪ್ರಕೃತಿಯ ವಿರೂಪ ಮಾಡ್ತಾ ಇದ್ದೇವೆ, ಹಾಗೆ ಪ್ರಕೃತಿನೂ ಕೂಡ ನಮ್ಮನ್ನ ವಿರೂಪಕ್ಕೆ ಒಳಪಡಿಸುವುದಿಲ್ವೇ, ನಷ್ಟಕ್ಕೆ ಒಳಪಡಿಸುವುದಿಲ್ವೇ ಅಂತ ನಾವು ವಿಚಾರಣೆ ಮಾಡಬೇಕಾಗಿದೆ ಅಂತ ಸೂಚನೆ ಕೊಡ್ತಿದ್ದಾರೆ ಡಿ ವಿ ಜಿ ಅವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಪ್ರಕೃತಿಯನ್ ಅನವರತ ಮನುಜನ ತಿದ್ದುತ್ತಿರುವಂತೆ ಅಂತ ಇರತಕ್ಕಂತಹ ಪದ್ಯ ಇದು. ಪ್ರಕೃತಿ ಸದಾಕಾಲಕ್ಕೆ ಮನುಷ್ಯನ ಗುಣ ಸ್ವಭಾವ ಆವರ್ತನೀಯ ಋತುಗಳಿಂದ ಕ್ಷಾಮ ಪ್ರಳಯಗಳಿಂದ ಹಿಮ ಬೆಂಕಿಗಳಿಂದ ಉಳಿವು ಅಳಿವುಗಳಿಂದ ತಿತ್ತ ಇದೆ. ಅಂದರೆ ಮನುಷ್ಯನು ಪ್ರಕೃತಿಯ ಅಂಗಗಳಾದ ಜಲ ಹಸಿರು ಹೂವು ಗಾಳಿ ಮುಂತಾದ ಜೀವನಾಡಿಗಳನ್ನ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯ ಸರಿಯಾಗಿ 1:30 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್. ಈಗ ಕೆಲವು ಚಂದದ ಗೀತೆಗಳು ನಿಮಗಾಗಿ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಬಡವ ರಾಸ್ಕಲ್ ಸಿನಿಮಾದ ಹಾಡು ಕೇಳೋಣ, ಬನ್ನಿ.

0: ಸಮಯ 1:40 ಆಗ್ತಾ ಇದೆ. ಈಗ ಕೇಳೋಣ ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ.
1: ಹರಿಹರನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಫಾರ್ ಯುವರ್ಸ್.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ ವಲಯದ ಸಾಧನೆ ಕುರಿತ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅನಿಲ್ ರಾಜೇ ಆರ್ಎಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸುತ್ತಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಧಿಕಾರದ 25ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಆಕಾಶವಾಣಿ ಸುದ್ದಿ ವಿಭಾಗ ಕೇಂದ್ರ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಬಗ್ಗೆ, ಉಪಕ್ರಮಗಳ ಬಗ್ಗೆ ವಿಶೇಷ ಸರಣಿ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಸೆಮಿಕಂಡಕ್ಟರ್ ಮಿಷನ್ನ ಉದ್ದೇಶಗಳು, ಇದರ ಸಾಧನೆ ಮತ್ತು ಭವಿಷ್ಯದ ಮುನ್ನೋಟದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ಪತ್ರಕರ್ತರು, ಲೇಖಕರು, ಆರ್ಥಿಕ ವಿಶ್ಲೇಷಕರಾದಂತಹ ಅನಿಲ್ ರಾಜೇ ಅರಸ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ.
3: ನಮಸ್ಕಾರ.
2: ಅನಿಲ್ ರಾಜ್ ಅರಸ್ ಅವರೇ, ಈಗ ಭಾರತ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಆರಂಭಿಸಿದೆ, ಇದರ ಒಂದು ಪ್ರಮುಖ ಉದ್ದೇಶಗಳು ಏನು ಅಂತ?
3: ಭಾರತ ಸೆಮಿಕಂಡಕ್ಟರ್ ಮಾಡ್ತಿದ್ರು, ಇಲ್ಲ ಅಂತಲ್ಲ, ಬಟ್ ಅದು ಡಿಫೆನ್ಸ್ ಆಮೇಲೆ ಸ್ಪೇಸ್ ಯೂಸೇಜ್ ಮಾತ್ರ ಮಾಡ್ಕೊಂಡಿದ್ರು. ಆಮೇಲೆ ಇವಾಗ ಬೇರೆ ಹಲವಾರು ಸೆಕ್ಟರ್ಗಳಿಗೂ ಬೇಕಾಗಿದೆ. ಆಮೇಲಿಂದ ಎಕ್ಸ್ಪೋರ್ಟ್ ಮಾಡೋದನ್ನು, ಯಾಕಂದ್ರೆ ಈ ಡಿಫೆನ್ಸ್ ಆಮೇಲೆ ಸ್ಪೇಸ್ ನಾವು ಸಾಕಷ್ಟು ತೋರಿಸಿದೀವಿ. ಈಗ ನಮ್ದು ಲೂನಾರ್ ಮಿಷನ್ ಇರ್ಬೋದು, ಮೂನ್ ಮಿಷನ್ ಇರ್ಬೋದು, ನಮ್ದು ಮಾರ್ಸ್ ಮಿಷನ್ ಇರ್ಬೋದು, ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಉಡಾವಣೆ ಮಾಡಿ ನಮ್ಮ ಪ್ರಗತಿ ತೋರಿಸಿದೀವಿ. ಅದು ಆದ್ಮೇಲಿಂದ ನಮ್ಮಲ್ಲಿ ಇದೆ, ನಮ್ಮಲ್ಲಿ ಮ್ಯಾನ್ ಪವರ್ ಅವೈಲಬಿಲಿಟಿ ಇರಲಿ, ಟೆಕ್ನಾಲಜಿ ಅವೈಲಬಿಲಿಟಿ ಇರಲಿ, ಇದೆ ಅಂತ ಹೇಳಿ ಇವಾಗ ಪ್ರಪಂಚದ ಕಣ್ಣು ನಮ್ಮ ಮೇಲೆ ಬಿದ್ದಿದೆ. ಬಿದ್ದಿರುವಾಗ ನಾವು ಯಾಕೆ ಎಕ್ಸ್ಪೋರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಅಂತ ಹೇಳಿ ಒಂದು ಮಿಷನ್ ನ ನಾವು ಇದು ಮಾಡಿಕೊಂಡು, ಟು ಬಿಲ್ಡ್ ಅ ರೋಬಸ್ಟ್ ಸೆಲ್ಫ್ ಸಸ್ಟೈನಿಂಗ್ ಡೊಮೆಸ್ಟಿಕ್ ಸೆಮಿಕಂಡಕ್ಟರ್ ಅಂಡ್ ಡಿಸ್ಪ್ಲೇ ಎಕೋ ಸಿಸ್ಟಮ್, ಟು ಪೊಸಿಷನ್ ಇಂಡಿಯಾ ಆಸ್ ಅ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ಹಬ್ ಮಾಡಕ್ ಹೊರಟಿದೀವಿ. ಇದೇ ಮೇನ್ ಉದ್ದೇಶ.
2: ತಂತ್ರಜ್ಞಾನ ಅಂದ್ರೆ ಇದನ್ನ ಚಿಪ್ ಗಳಲ್ಲಿ ಒಂದು ಹಬ್ ಅಂದ್ರೆ ಒಂದು ತಾಣ, ಪ್ರಮುಖ ತಾಣ ಆಗ್ಬೇಕು.
3: ಯಾಕಂದ್ರೆ ನಾವು ಇವಾಗ ಡಿಸೈನ್ ಮಾಡ್ತಾ ಇದೀವಿ, ಪ್ರಪಂಚದಲ್ಲಿ ಇರೋ 4-5 ಮೇಜರ್ ಕಂಪನಿಗಳು ಬೆಂಗಳೂರಲ್ಲಿ ಇವೆ, ಡಿಸೈನ್ ಮಾಡ್ತಾ ಇದೀವಿ, ಅದು ನೆಕ್ಸ್ಟ್ ಸ್ಟೆಪ್ ಉತ್ಪಾದನೆ ಮಾಡೋದಕ್ಕೆ ಹೊರಡಬೇಕು. ನಾವು ಆ ಫೇಸ್ ನಲ್ಲಿ ಇದೀವಿ, ಹಂತದಲ್ಲಿ ಇದೀವಿ ನಾವು.
2: ಸರ್, ಈಗ ಸೆಮಿಕಂಡಕ್ಟರ್ ಚಿಪ್ ಗಳ ಉತ್ಪಾದನೆಗೆ ಸರ್ಕಾರ ನೀಡ್ತಾ ಇರೋಂತ ಪ್ರೋತ್ಸಾಹಧನ, ಪ್ರೋತ್ಸಾಹ ಯಾವ ರೀತಿ ಇದೆ ಅಂತ? ನೆರವು
3: ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಎರಡೂ ಮಾಡ್ತಾ ಇವೆ. ಸೆಂಟ್ರಲ್ ಗವರ್ಮೆಂಟ್ ನವರು ಫೈನಾನ್ಸಿಯಲ್ ಸಪೋರ್ಟ್ ಅಪ್ ಟು 50% ಕೊಡ್ತಾ ಇದ್ದಾರೆ. ಪ್ರಾಜೆಕ್ಟ್ ಕಾಸ್ಟ್ ಫಾರ್ ಸೆಟ್ಟಿಂಗ್ ಅಪ್ ಸೆಮಿಕಂಡಕ್ಟರ್ ಡಿಸ್ಪ್ಲೇ ಫ್ಯಾಬ್ರಿಕೇಶನ್ ಯೂನಿಟ್ಸ್ ಅಂಡರ್ ದ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ನಲ್ಲಿ ಮಾಡ್ತಿದ್ದಾರೆ. ಆಮೇಲೆ ಬೇರೆ ಇನ್ಸೆಂಟಿವ್ಸ್ ಅಂದ್ರೆ ಸೆಮಿಕಂಡಕ್ಟರ್ ಫ್ಯಾಬ್ 50% ಫಿಸ್ಕಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಆಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್. ಡಿಸ್ಪ್ಲೇ ಫ್ಯಾಬ್ 50% ಫಿಸ್ಕಲ್ ಸಪೋರ್ಟ್ ಆಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅದು ಕೊಡ್ತಾ ಇದ್ದಾರೆ. ಆಮೇಲೆ ಡಿಸೈನ್ ಲಿಂಕ್ ಇನ್ಸೆಂಟಿವ್ ಅಂತ ಹೇಳಿ DLI ಅಂತ, ಅದರಲ್ಲಿ ರಿಯಂಬರ್ಸ್ಮೆಂಟ್ 50% ಅಷ್ಟು, 15 crore ಅಷ್ಟು ಪ್ರಾಡಕ್ಟ್ ಡಿಸೈನ್, ಆಮೇಲೆ 4-6% ಸೇಲ್ಸ್ ಟರ್ನ್ ಓವರ್ ಇನ್ಸೆಂಟಿವ್ಸ್ ಮೊದಲ 5 ವರ್ಷಕ್ಕೆ ಸಾಕಷ್ಟು ಇದು ಮಾಡಿದ್ದಾರೆ. ಅದರ ತಕ್ಕಂತೆ ಇವರು ರಾಜ್ಯ ಸರ್ಕಾರಗಳು ಲೈಕ್ ಈಗ ಕರ್ನಾಟಕ ಸೆಟ್ಅಪ್ ಇನ್ಸೆಂಟಿವ್ಸ್ ಲೈಕ್ ಕ್ಯಾಪಿಟಲ್ ಸಬ್ಸಿಡಿ ಕೊಡ್ತಿದ್ದೀವಿ, ಅಡಿಷನಲ್ 20% ಇಂದ 35% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಸಪೋರ್ಟ್ ಕೊಡ್ತಾ ಇದೀವಿ. ಕರ್ನಾಟಕ 25% ಸಬ್ಸಿಡಿ, ಕ್ಯಾಪಿಟಲ್ ಸಬ್ಸಿಡಿ ಓವರ್ ಅಬೌವ್ ಸೆಂಟ್ರಲ್ ಅಸಿಸ್ಟೆನ್ಸ್ ಕೊಡ್ತಾ ಇದೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಕೊಡ್ತಾರೆ ಅದ್ರ ಮೇಲೆ 25% ಕ್ಯಾಪಿಟಲ್ ಸಬ್ಸಿಡಿನೂ ಕೊಡ್ತಾ ಇದೀವಿ
2: ರಾಜ್ಯ ಸರ್ಕಾರ.
3: ಆಮೇಲೆ ಯುಟಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಸಬ್ಸಿಡೀಸ್, ಲ್ಯಾಂಡ್, ವಾಟರ್, ಪವರ್, ಸ್ಟಾಂಪ್ ಡ್ಯೂಟಿ, ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ. ಇಷ್ಟು
2: ನೆರವು
3: ಮಾಡಿಕೊಂಡು ಕೊಡ್ತಾ ಇದೀವಿ, ಮಾತುಕತೆ ನಡೆಸಿದೀವಿ ಕಂಪನಿಗಳ ಮೇಲೆ.
2: ಈ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಎದುರಿಸ್ತಾ ಇರುವಂತ ಪ್ರಮುಖ ಸವಾಲುಗಳೇನು?
3: ಸದ್ಯಕ್ಕೆ ಹರ್ಡಲ್ಸ್ ಏನಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಡ್ಯೂ ಟು ಎಕ್ಸ್ಟ್ರೀಮ್ ಕ್ಯಾಪಿಟಲ್ ಕಾಸ್ಟ್, ಬಂಡವಾಳ ತುಂಬಾ ಬೇಕು, ಅದೊಂದು. ಆಮೇಲೆ ಮಿಸ್ಸಿಂಗ್ ಲೋಕಲ್ ಸಪ್ಲೈ ಚೈನ್. ಲೋಕಲ್ ಸಪ್ಲೈ ಚೈನ್ ಅಂದ್ರೆ
2: ಸ್ಥಳೀಯ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಪೂರೈಕೆ
3: ಇಲ್ಲ ಪೂರೈಕೆಗಿಂತ ಅದು ಮಾಡೋದಕ್ಕೆ ಚಿಪ್ಗೆ ಏನೇನು ಹೋಗ್ಬೇಕು,
2: ಕಚ್ಚಾ ವಸ್ತು,
3: ಕಚ್ಚಾ, ಅದಕ್ಕೊಂದಷ್ಟು ಎಕೋ ಸಿಸ್ಟಮ್ ಬಿಲ್ಡ್ ಆಗಿಲ್ಲ ಇನ್ನು,
2: ಪರಿಸರ ವ್ಯವಸ್ಥೆ
3: ಅದಿನ್ನ ಆಗಿಲ್ಲ. ಸಪ್ಲೈ ಚೈನ್ ಅಂತ ಹೇಳ್ತಾರೆ. ಲಾರ್ಜ್ ಸ್ಕೇಲ್ ಫ್ಯಾಕ್ಟರಿ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲ ಬರೀ ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆ ಆಗೋಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಬರೀ ಡಿಫೆನ್ಸ್ ಸ್ಪೇಸ್ ಮಾತ್ರ ಮಾಡ್ಕೊಂಡಿದ್ದವರು ಸಡನ್ ಆಗಿ ಲಾರ್ಜ್ ಸ್ಕೇಲ್ ಫ್ಯಾಕ್ಟರಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಲ್ಯಾಕಿಂಗ್ ಇದೆ. ಆಮೇಲೆ ಫೈನಾನ್ಷಿಯಲ್ ಅಂಡ್ ಟೈಮ್ ಕಾಸ್ಟ್ ಸ್ವಲ್ಪ ಇದಾಗಿದೆ. ಆಮೇಲೆ ಈಗ ನೋಡಿ, ಒಂದು ಸೆಟಪ್ ಮಾಡೋಕ್ಕೆ $3 billion ಟು $7 billion ಪರ್ ಫ್ಯಾಕ್ಟ್ರಿ ಖರ್ಚು. ಆಮೇಲೆ 4 to 5 years ವೇಟಿಂಗ್ ಪೀರಿಯಡ್ ಇದೆ. ನೀವು ಉತ್ಪಾದನೆ ಮಾಡಿದ ತಕ್ಷಣನೇ ನಿಮಗೆ ಮಾರ್ಕೆಟ್ ಆಗ್ಬಿಡಲ್ಲ. ಹೈ ರಿಸ್ಕ್ ಆಫ್ ಇನಿಷಿಯಲ್ ಫೈನಾನ್ಸ್ ಲಾಸಸ್ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ. ಅದಕ್ಕೆ ಸ್ಟೇಟ್ ಗೌರ್ಮೆಂಟು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ನಾವು ಭರಿಸ್ತೀವಿ ಅಂತ ಅಶೋರೆನ್ಸ್ ಕೊಡ್ತಾ ಇದ್ದಾರೆ.
2: ಇಷ್ಟೆಲ್ಲ ಆಗ್ತಾ ಇದೆ ಅಂತ. ಸರಿಗ, ಈ ಚಿಪ್ಗಳ ಉತ್ಪಾದನೆ ಆರಂಭ ಆದ್ರೆ ಆಮದು ಅವಲಂಬನೆ ಕಡಿಮೆ ಆಗತ್ತಾ? ಎಷ್ಟು ಕಡಿಮೆ ಆಗ್ಬೋದು ಆದ್ರೆ ಅಂತ?
3: ಸರ್, ಡೊಮೆಸ್ಟಿಕ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇನಿಷಿಯಲ್ ಕಟ್ ಟಾರ್ಗೆಟ್ ಚಿಪ್ ಇಂಪೋರ್ಟ್ಸ್ 10 to 20 billion dollars ನಮಗೆ ಸೇವಿಂಗ್ಸ್
2: ಆಗುತ್ತೆ.
3: 10 to 20 billion dollars ಓವರ್ ಆಲ್ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಬಟ್ ಏನಂದ್ರೆ,

0: ರಾ ಮೆಟೀರಿಯಲ್ ಅಂಡ್ ಎಕ್ವಿಪ್ಮೆಂಟ್ ಸಪ್ಲೈ ಚೈನ್ ಲೋಕಲೈಸ್ ಆಗಬೇಕು, ಅದಿನ್ನೂ ಆಗಿಲ್ಲ. ಅದಾದ್ರೇ ನಿಮಗೆ
1: ಇದರಿಂದ ಅನುಕೂಲ ಆಗುವಂತದ್ದು. ಓಕೆ, ಅಂದ್ರೆ ಈಗ ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ನೋಡಿ, ಈಗ ಎಲ್ಲಾ ವಲಯಗಳಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ತಂತ್ರಜ್ಞಾನದ ರಾಜಧಾನಿ, ಐಟಿ ರಾಜಧಾನಿ, ಹೆಲ್ತ್ ಸಿಟಿ, ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ಗುಣ ಲಕ್ಷಣಗಳನ್ನ ಬೆಂಗಳೂರು ಹೊಂದಿದೆ. ಕರ್ನಾಟಕನು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿದೆ. ಈ ಉದ್ಯಮದ ಬೆಳವಣಿಗೆಯಲ್ಲಿ ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ಯಾವ ಪಾತ್ರ ವಹಿಸಬಹುದು ಅಂತ?
0: ಅವಾಗಲೇ ಮುಖ್ಯ ಪಾತ್ರ ವಹಿಸಿದೆ. ಕರ್ನಾಟಕ ಅಮಂಗ್ ದ ಸ್ಟೇಟ್ಸ್ ಲೀಡ್ಸ್ ಇನ್ ಡೊಮೆಸ್ಟಿಕ್ ಚಿಪ್ ಡಿಸೈನ್ ಆಕ್ಟಿವಿಟೀಸ್. ಆಮೇಲೆ ರಫ್ಲಿ 85% ಆಫ್ ದಿ ನೇಷನ್ಸ್ ಚಿಪ್ ಡಿಸೈನ್ ಕಂಪನೀಸ್ ಅಂಡ್ ಮೇಜರ್ R&D ಸೆಂಟರ್ಸ್ ಬೆಂಗಳೂರು ಕರ್ನಾಟಕದಲ್ಲಿದೆ. ಮುಖ್ಯ ಪಾತ್ರ ಚಿಪ್ ಡಿಸೈನ್ R&D ಹಬ್ಬು ಆಗಿದೆ. ಬೆಂಗಳೂರು ಕ್ವಾಲ್ಕಾಮ್, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್, ಅಪ್ಲೈಡ್ ಮೆಟೀರಿಯಲ್ಸ್, ಯು ವರ್ಲ್ಡ್ ಮೇಜರ್ ಚಿಪ್ ಮ್ಯಾನುಫ್ಯಾಕ್ಚರರ್ಸ್, ಈ ಮೂರೂ ಇಲ್ಲಿದೆ ಬೆಂಗಳೂರಲ್ಲಿ. ಆಂಕರಿಂಗ್ ಅಡ್ವಾನ್ಸ್ ಪ್ರೀ ಸಿಲಿಕಾನ್ ವ್ಯಾಲಿಡೇಷನ್ ಅನಲಾಗ್ R&D ಅಂಡ್ AI ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ. ಆಮೇಲೆ ಕರ್ನಾಟಕ ಆಲ್ಸೋ ಬ್ಲೆಸ್ಡ್ ವಿತ್ ಟ್ಯಾಲೆಂಟ್ ಅಂಡ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಅದು ಸಪೋರ್ಟ್ಗೆ ಬಂದಿದೆ.
1: ಅಂದ್ರೆ ಕೌಶಲ್ಯ ಇದೆ, ತಂತ್ರಜ್ಞಾನ ಇದೆ, ಕೌಶಲ್ಯ ಇದೆ ಇಲ್ಲಿ ಅಂತ. ಓಕೆ,
0: ಸ್ಟೇಟ್ ಪ್ರೊವೈಡ್ಸ್ ಎ ಡೀಪ್ ಪೂಲ್ ಆಫ್ ಹೈ ಕ್ವಾಲಿಟಿ VLSI ಅಂಡ್ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಸಪೋರ್ಟೆಡ್ ಬೈ ಇನಿಷಿಯೇಟಿವ್ಸ್ ಲೈಕ್ ಸೆಮಿಕಂಡಕ್ಟರ್ ಫ್ಯಾಬ್ಲೆಸ್ ಆಕ್ಸಿಲರೇಟರ್ ಲ್ಯಾಬ್ಸ್ ಅಂತ ಸ್ಟೇಟಸ್ ಅಲ್ಲಿ ಇದೀವಿ ನಾವು.
1: ಓಕೆ, ಅಂದ್ರೆ ಕರ್ನಾಟಕ ಬಹಳ ಮೇಜರ್ ರೋಲ್ ಮಾಡ್ತಾ ಇದೆ. ಬೆಂಗಳೂರು ಮುಂಬರುವ ದಿನಗಳಲ್ಲಿ ಇದಿನ್ನಷ್ಟು ಬಹಳ ಒಂದು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ.
0: ಇಲ್ಲ, ಒಂದೆರಡು ಫ್ಯಾಕ್ಟ್ರಿ ಬರೋದು ಮುಖ್ಯ, ಅದು ವರ್ಕ್ ಇನ್ ಪ್ರೋಗ್ರೆಸ್ ಅಂತಾರಲ್ಲ, ಅದು ನಡೆದಿದೆ.
1: ಸೊ ಅದಾದ ನಂತರ ಇನ್ನಷ್ಟು ಬೆಳವಣಿಗೆ ಹೊಸ ಒಂದು ಸ್ವರೂಪ ಪಡೆಯಬಹುದು ಅಂತ ಅನ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ ಅಂತ. ಈಗ ಸೆಮಿಕಂಡಕ್ಟರ್ ಘಟಕಗಳಿಗೆ ಸರ್ಕಾರ ನೀವು ಹೇಳಿದ್ರೆ ಆಗಲೇ ಸಾಕಷ್ಟು ನೆರವು ಕೊಡ್ತಾ ಇದೆ ಅಂತ. ಪ್ರಮುಖವಾಗಿ ವಿದ್ಯುತ್, ನೀರು, ಈ ರೀತಿ ಮೂಲ ಸೌಕರ್ಯಗಳನ್ನು ಸರ್ಕಾರ ಹೇಗೆ ಒದಗಿಸ್ತಾ ಇದೆ ಅಂತ?
0: ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಎರಡುವೆ ಎಲೆಕ್ಟ್ರಿಸಿಟಿ, ವಾಟರ್, ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸೆಮಿಕಂಡಕ್ಟರ್ ಯೂನಿಟ್ಸ್ ಥ್ರೂ ಸ್ಟೇಟ್ ಲೆವೆಲ್ ಕ್ಲಸ್ಟರ್ ಪಾಲಿಸೀಸ್. ಈಗ ಫಾರ್ ಎಕ್ಸಾಂಪಲ್ KIDB, KSSIDC ಇವ್ರ ಮುಖಾಂತರ ಕೊಡ್ತಾ ಇದೀವಿ. ಫಿಸ್ಕಲ್ ಇನ್ಸೆಂಟಿವ್ಸ್, ಡೆಡಿಕೇಟೆಡ್ ಯುಟಿಲಿಟಿ ಕಮಿಟ್ಮೆಂಟ್ಸ್ ಕೊಡ್ತಾ ಇದೀವಿ. ಈಗ ಸ್ಟೇಟ್ಸ್ ಥ್ರೂ ದೇರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ಸ್, ಈಗ ಕರ್ನಾಟಕ, ಉತ್ತರ ಪ್ರದೇಶ್, ಗುಜರಾತ್ ಕಾಂಟ್ರಾಕ್ಚುಲಿ ಗ್ಯಾರಂಟಿ ಅನ್ಇಂಟ್ರಪ್ಟೆಡ್ ಪೋರ್ಟಬಲ್ ಅಂಡ್ ಹೈ ಗ್ರೇಡ್ ವಾಟರ್ ಡೆಲಿವರಿನೂ ಶುರು ಆಗಿದೆ. ಮುಖ್ಯ
1: ಆ ರೀತಿ ಆಗ್ತಾ ಇದೆ ಅಂತ.
0: ಪವರ್ ಜೊತೆಗೆ ನೀರು ಮುಖ್ಯ.
1: ಸೊ ಈ ಒಂದು ಈ ಸೆಮಿಕಂಡಕ್ಟರ್ ಒಂದು ಮಿಷನ್ ಅಂದ್ರೆ ಈ ಒಂದು ಕ್ಷೇತ್ರದಿಂದ, ಈ ವಲಯದಿಂದ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಬಹುದು, ಉದ್ಯೋಗ ಎಷ್ಟರ ಮಟ್ಟಿಗೆ ನಮ್ಮ ಜನಸಮೂಹಕ್ಕೆ ದೊರೆಯುತ್ತೆ ಅಂತ?
0: ಇದಕ್ಕೆ ಇತ್ತೀಚೆಗೆ ಅಂದ್ರೆ ಈಗ ಒಂದು 6-7 ತಿಂಗಳಿನ ಜನವರಿಲಿ 100 million ಜಾಬ್ಸ್ ಮಿಷನ್ ಅಂತ ಸೆಮಿಕಂಡಕ್ಟರ್ ಸೇರಿಸ್ಕೊಂಡಿದ್ದಾರೆ. 100 million ಜಾಬ್ಸ್ ಮಿಷನ್ ಅಂತ ಎಕ್ಸ್ಪೆಕ್ಟ್ ಟು ಕ್ರಿಯೇಟ್ 100 million, 10 crore ಜಾಬ್ಸ್ ಇನ್ ಇಂಡಿಯಾ ಓವರ್ ದ ನೆಕ್ಸ್ಟ್ 10 years ಅಂತ.
1: ಮುಂದಿನ 10 ವರ್ಷದಲ್ಲಿ
0: 10 crore ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅಂತ. ಇಲ್ಲಿ ಹರೀಶ್ ಮೆಹ್ತಾ, ಕೋ ಫೌಂಡರ್ ನ್ಯಾಸ್ಕಾಮ್, ಅವರು ಕೋಟ್ ಹೇಳ್ತೀನಿ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಬಿಲ್ಡಿಂಗ್ ಆನ್ ದ ಸ್ಕಿಲ್ಸ್ ಡ್ರಿವನ್ ಸಕ್ಸಸ್ ಆಫ್ ನ್ಯಾಸ್ಕಾಮ್. ನ್ಯಾಸ್ಕಾಮ್ ಬಿಲ್ಡ್ ಆಗಿದ್ದೆ ಸ್ಕಿಲ್ಸ್ ಮೇಲೆ. ಹಾಗೇನೆ ಗ್ಲೋಬಲ್ ಎಂಟರ್ಪ್ರಿನರ್ಶಿಪ್ ಎಕೋಸಿಸ್ಟಮ್ ಕ್ರಿಯೇಟೆಡ್ ಬೈ TIE, ದ ಇಂಡಸ್ ಎಂಟರ್ಪ್ರಿನರ್ಸ್ ಅಂತ. 100 million ಜಾಬ್ಸ್ ಮಿಷನ್ ಇಸ್ ಅ ಸಿಸ್ಟಮ್ ಲೆಡ್ ಎಫರ್ಟ್ ಟು ಸ್ಟ್ರೆಂಥನ್ ಜಾಬ್ ಕ್ರಿಯೇಟರ್ಸ್, ಎಂಟರ್ಪ್ರಿನರ್ಸ್, MSMEs ಅಂಡ್ ಎಂಪ್ಲಾಯರ್ಸ್ ಬೈ ಅಲೈನಿಂಗ್ ಸ್ಕಿಲ್ಸ್ ಎಂಟರ್ಪ್ರೈಸ್ ಡಾಟಾ and policy to deliver resilient, dignified livelihood for next generation.
1: ಸೊ ಅಂದ್ರೆ ಇದು ಸಾಕಷ್ಟು ಒಂದು ಭವ್ಯವಾದ ಭವಿಷ್ಯ ಇರುವಂತ ಒಂದು ಕ್ಷೇತ್ರ, ಉದ್ಯೋಗಾವಕಾಶಗಳ ಸೃಷ್ಟಿಗೂ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ. ಸರ್, ಈಗ ಈ ಸೆಮಿಕಂಡಕ್ಟರ್ ಇದರಲ್ಲಿ ತಯಾರಿಕೆ ಮಾತ್ರ ಅಲ್ಲದೆ ಚಿಪ್ ವಿನ್ಯಾಸ, ಸಂಶೋಧನೆ, ಅಭಿವೃದ್ಧಿಗೆ ಯಾವ ರೀತಿ ಸಂಶೋಧನೆಗೆ ಮತ್ತೆ ಅಭಿವೃದ್ಧಿಗೆ ಬೆಂಬಲ ಸಿಗ್ತಾ ಇದೆ?
0: ಭಾರತ ಕೊಲಾಬರೇಟ್ ಮಾಡ್ತಾ ಇದ್ದಾರೆ, ತೈವಾನ್, ಸೌತ್ ಕೊರಿಯಾ, ಜಪಾನ್ ಅವ್ರ ಜೊತೆ ಸೆಮಿಕಂಡಕ್ಟರ್ ಸೆಕ್ಟರ್ಗೆ ನಾವು ಅವ್ರ ಜೊತೆ ಪಾರ್ಟ್ನರ್ಶಿಪ್ಗೆ ನಾವು ಮುಂದುವರ್ಸಿದೀವಿ. ಈಗ ಏನಾಗಿದೆ, ಜಪಾನ್ ಇಂಡಿಯಾ ಸಿಮೆಂಟೆಡ್ ಬೈ 2023 ಮೆಮೊರಾಂಡಮ್ ಆಫ್ ಕೋಆಪರೇಷನ್, ಅಂದ್ರೆ ನಮ್ಮ
1: ತಿಳುವಳಿಕೆ ಪತ್ರಕ್ಕೆ ಸಹಿ ಮಾಡಿದ್ದೀರಿ?
0: ಮಾಡಿದೀವಿ. ಮಾಡಿಬಿಟ್ಟು ಇಲ್ಲಿಂದ ಮ್ಯಾನ್ ಪವರ್ ಅಲ್ಲಿಗೆ, ಅಲ್ಲಿಂದ ಕಂಪನೀಸ್ ಇಲ್ಲಿಗೆ. ನೀವು ಕೇಳಿರ್ಬೋದು ಜಾಪನೀಸ್ ಟೌನ್ಶಿಪ್ ಅಂತೀವಿ, ಆಮೇಲೆ ಆ ಟೌನ್ಶಿಪ್ನಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಉತ್ಪಾದನೆ ಮಾಡೋದಕ್ಕೆ. ಆಮೇಲೆ ಅಮೆರಿಕಾ ನಮ್ಮ ಜೊತೆ ಜಾಸ್ತಿ ಎಂಗೇಜ್ ಮಾಡಬೇಕು ಅಂತ ಇದ್ದಾರೆ. ಯಾಕೆ ಅಂದರೆ ಅವರು ಡಿ ರಿಸ್ಕ್ ಸಪ್ಲೈ

0: ಚೈನ್ ಫ್ರಮ್ ಚೈನಾ. ಆ ಇದನ್ನ ಇಟ್ಕೊಂಡು ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇಂಡಿಯನ್ ಕಂಪನೀಸ್ಗೆ ಎಲ್ಲ.
1: ಓಕೆ,
0: ಸೊ ಆ ಇದರಲ್ಲೂ ಇದ್ದೀವಿ ನಾವು. ಆಮೇಲೆ ತೈವಾನ್ ಮೇಜರ್ ಇನ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ವರ್ಲ್ಡ್ ವೈಡ್. ತೈವಾನ್ ಬೇಸ್ಡ್ ಗ್ರೂಪ್ಸ್ ಅಂಡ್ ಜಾಯಿಂಟ್ ವೆಂಚರ್ಸ್ HCL, Foxconn ಇರ್ಬೋದು, ಆರ್ ವರ್ಕಿಂಗ್ ಆನ್ ಪ್ಯಾಕೇಜಸ್ ಟೆಸ್ಟಿಂಗ್ ಲೆಗಸಿ ಚಿಪ್ ಆಪರೇಷನ್ಸ್ ವೈಲ್ ಇಂಡಿಯಾ ಲುಕ್ಸ್ ಟು ಅಬ್ಸಾರ್ಬ್ ಟೆಕ್ನಿಕಲ್ ನೋ ಹೌ ಫ್ರಮ್ ತೈವಾನೀಸ್ ಇನ್ಸ್ಟಿಟ್ಯೂಟ್ಸ್. ನಾವು ಇನ್ಸ್ಟಿಟ್ಯೂಟ್ಸ್ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀವಿ. ಆಮೇಲೆ ಸೌತ್ ಕೊರಿಯಾ, ಅವರಲ್ಲಿ ಸ್ಯಾಮ್ಸಂಗ್ ಅವರು ನಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ ಪಾರ್ಟ್ನರ್ಶಿಪ್ ಅಲ್ಲಿ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಡಿಸ್ಕಷನ್ಸ್ ಮುಂದುವರಿಸಿದೀವಿ. ಇದನ್ನ ನಾವು ಇಷ್ಟು ಪ್ರೋಗ್ರೆಸ್
1: ಮಾಡಿದ್ದೀವಿ ಅಂತ ಅಂದ್ರೆ, ಈಗ ತೈವಾನ್, ದಕ್ಷಿಣ ಕೊರಿಯಾ, ಜಪಾನ್, ಅಮೆರಿಕಾ ಈ ದೇಶಗಳೆಲ್ಲ ಸೂಕ್ತ ರೀತಿಯಲ್ಲಿ ಒಂದು ಈ ಒಂದು ಇದು ಸೆಮಿಕಂಡಕ್ಟರ್ ವಲಯದಲ್ಲ ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರ.
0: ನಾವು ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ಗೆ ನಾವು
1: ಮುಂದುವರೆದ
0: ಒಂದು ಹೆಜ್ಜೆ ಮುಂದೆ ಹಾಕಿದೀವಿ ನಾವು.
1: ಸೊ ಅದು ಬಹಳ ಒಂದು ಮಹತ್ವದ ಬೆಳವಣಿಗೆ. ಸರಿ, ಈಗ ಈ ಮುಂದಿನ 5-10 ವರ್ಷಗಳಲ್ಲಿ ಈ ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡೋದಕ್ಕೆ ಏನಾದರೂ ನೀಲಿ ನಕ್ಷೆ ಅಂದರೆ ರೋಡ್ ಮ್ಯಾಪ್ ಥರ ಏನಾದರೂ ಮಾಡಿದ್ದೀರಾ? ಹೇಗೆ
0: ಮಾಡಿದ್ದಾರೆ? ಈಗ ನೀತಿ ಆಯೋಗ ಅವ್ರೇನು ಮಾಡಿದ್ದಾರೆ, ಏಮ್ಸ್ ಟು ಬಿಲ್ಡ್ 120-150 billion ಸೆಮಿಕಂಡಕ್ಟರ್ ವ್ಯಾಲ್ಯೂ ಚೈನ್ ಬೈ 2035.
1: ಓಕೆ,
0: ಅವನ್ನ ರೋಡ್ ಮ್ಯಾಪ್ ಮಾಡ್ಕೊಂಡಿದ್ದೀವಿ, 10-year ರೋಡ್ ಮ್ಯಾಪ್. ಸಬ್ಸಿಕ್ವೆಂಟ್ ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ 2 ಅಂತ. ಪ್ರೋಗ್ರಾಮ್ 1 ಸಾಕಷ್ಟು ಅಚೀವ್ ಮಾಡಿದ್ದೀವಿ ಡೊಮೆಸ್ಟಿಕ್ ಕಂಪನೀಸ್ ಜೊತೆ. ಈಗ ಪ್ರೋಗ್ರಾಮ್ 2 ನಲ್ಲಿ, ಫಸ್ಟ್ ಪ್ರೋಗ್ರಾಮ್ 1 ನಲ್ಲಿ ಏನ್ ಅಚೀವ್ ಮಾಡಿದೀವಿ ಅದು ಹೇಳ್ತೀನಿ. ಅದು ಪ್ರೋಗ್ರಾಮ್ 1 2021-2026 ಸೆಮಿಕಾನ್ 1 ಎಸ್ಟಾಬ್ಲಿಷ್ಡ್ ಫೌಂಡೇಶನಲ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ಅನ್ ಔಟ್ಲೇ ಆಫ್ 76,000 crore, 76,000 crore ಪ್ರೂವಿಂಗ್ 12 units, ಟಾರ್ಗೆಟಿಂಗ್ ಮೆಚ್ಯೂರ್ ಲಾಜಿಸ್ಟಿಕ್ ನೋಡ್ಸ್ ಡಿಸ್ಪ್ಲೇ OSAT ಅಂದ್ರೆ ಔಟ್ಸೋರ್ಸ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್. ಇಷ್ಟು ಮಾಡಿದೀವಿ ಪ್ರೋಗ್ರಾಮ್ 1 ನಲ್ಲಿ ಸೆಮಿಕಾನ್ 1. ಈಗ ಫೇಸ್ 2 2026-2035 ವಿಷನ್ ಏನು ಅಂದ್ರೆ, ವಿ ಹ್ಯಾವ್ ಸೆಟ್ ಟು ಅಚೀವ್ ಬ್ಯಾಕ್ಡ್ ಬೈ ಅನ್ ಔಟ್ಲೇ ಆಫ್ 127,500 crore ಟು ಶಿಫ್ಟ್ ಫ್ರಮ್ ಬೇಸಿಕ್ ಎಕೋಸಿಸ್ಟಮ್ ಕ್ರಿಯೇಷನ್ ಟು ಡೀಪ್ ಕನ್ಸಾಲಿಡೇಷನ್, ಟಾರ್ಗೆಟಿಂಗ್ 35-50% ಚಿಪ್ ಸೆಲ್ಫ್ ಎಫಿಷಿಯನ್ಸಿ. ಟೇಕ್ ಆಫ್ ಸ್ಟೇಜ್ ಅಲ್ಲಿ ಇದೀವಿ ನಾವು.
1: ಸೊ ಈ ಒಂದು ಅಂದ್ರೆ ಈಗ ಈ ಭಾರತದ ಸೆಮಿಕಂಡಕ್ಟರ್ ಮಿಷನ್ ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಮಹತ್ವದ ಪಾತ್ರ ನಿರ್ವಹಿಸಬಲ್ಲದು ಅಂತ ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ? ನಿಮ್ಮ
0: ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಕೈ ಚಾಚಿ ಕಂಪನಿಗಳಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇರೋದು ನೋಡಿದ್ರೆ ಇದು ಅಚೀವಬಲ್. ಇದು 35-50% ಚಿಪ್ ಸೆಲ್ಫ್ ಸಫಿಷಿಯನ್ಸಿ ಮಾಡ್ಬೋದು ಅಂತ ಇದಿದೆ,
1: ಮಾಡುವಂತ ಸಾಧ್ಯತೆಗಳಿದ್ದಾವೆ ಅಂತ
0: ಸಾಧ್ಯತೆ ಇದೆ.
1: ಎಸ್ ಸರ್, ಅನಿಲ್ ರಾಜ್ ಅರಸ್ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿ ಪರವಾಗಿ ಮತ್ತು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ ವಲಯದ ಸಾಧನೆ ಕುರಿತ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅನಿಲ್ ರಾಜೇ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್.ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಸಮಯ 1:55 ಆಗಿದೆ. ಈಗ ಒಂದು ಹಾಡನ್ನ ಕೇಳೋಣ. ಈ ಹಾಡು ಬಂಗಾರಿ ಚಿತ್ರದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ನೀಲಾ ಎ ಎಂ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕಾಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನದ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರಪೀಡಿತ ಪ್ರದೇಶಗಳಲ್ಲಿ ಇಂದು ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾಕ್ಟರ್ ಜೆ ಹರ್ಷ, ಚಟ್ಟಿರಾಮ್ ಮೀನಾ, ಅಜಿತ್ ಕುಮಾರ್ ಸಾಹು, ಅಮರೇಂದ್ರ ಸಿಂಗ್ ಅವರನ್ನೊಳಗೊಂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನಿಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗೆ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕಾರ್ಯ ಕೃಷಿ ನಿರ್ದೇಶಕ ಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ.

0: ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡವು ಇಂದು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಡಾಕ್ಟರ್ ಸುದಾಮ್ ಭಾಗ್ ನೇತೃತ್ವದ ಕೇಂದ್ರ ತಂಡ ಒಣಗಿದ ಜೋಳ ನೀರಿನ ಲಭ್ಯತೆ ಹಾಗೂ ಮೇವು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿತು. ಇದೇ ವೇಳೆ ತಂಡದ ಅಧಿಕಾರಿಗಳು ರೈತರು ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ರೈತರು, ಕೇಂದ್ರ ಸರ್ಕಾರವು ಎಕರೆಗೆ 50,000 ಬೆಳೆ ಹಾನಿ ಪರಿಹಾರ ನೀಡಬೇಕು, ಹಾಕಿದ ಬಂಡವಾಳ ಕೂಡ ಬಾರದಂತಾಗಿದ್ದು ಕಂಡು ಕೇಳರಿಯದ ಬರ ಇದಾಗಿದೆ ಎಂದು ಮನವಿ ಮಾಡಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಪಟ್ಟಿಯಲ್ಲಿ ಬರಪೀಡಿತ ಎಂದು ಘೋಷಿಸಿದ್ದ 101 ತಾಲೂಕುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎರಡನೇ ಹಂತದಲ್ಲಿ ಘೋಷಿಸಿರುವ ಉಳಿದ 77 ತಾಲೂಕುಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ತಂಡದ ಸದಸ್ಯರು ರೈತರೊಂದಿಗೆ ನೇರವಾಗಿ ಮಾತನಾಡಿದ್ದು, ಕೃಷಿ ಜಮೀನುಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರ ತಂಡಕ್ಕೆ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ 177 ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 46,000 ಕೋಟಿ ನಷ್ಟ ಸಂಭವಿಸಿದೆ. ಸುಮಾರು 10,000 11,000 ಕೋಟಿ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರದ ಬರ ವೀಕ್ಷಣೆಯ ತಂಡ ಈಗಾಗಲೇ 3 ತಂಡಗಳನ್ನ ಮಾಡಿಕೊಂಡು ಇಡೀ ರಾಜ್ಯದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಅವರು 5ನೇ ತಾರೀಕು ಮತ್ತು 6ನೇ ತಾರೀಕು ಕೊನೆ ದಿವಸ ಒಂದೊಂದು ತಂಡ 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನ್ ನಾವು ವರದಿಯನ್ನ ಕೊಟ್ಟಿದ್ದೇವೆ, ಅವರು ಈ ತಂಡ ಬಂದಿರತಕ್ಕಂಥದ್ದು 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಮಾಡಿದ್ವಿ ಮೊದಲನೇ ಪಟ್ಟಿಯಲ್ಲಿ, ಆ ಕ್ಷೇತ್ರಗಳಿಗೆ ವೀಕ್ಷಣೆ ಮಾಡ್ತಾರೆ.
0: ಇದೇ ವೇಳೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳ ಶುಲ್ಕಗಳು ಏಕಾಏಕಿ ಹೆಚ್ಚಳವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೆಲವು ಶುಲ್ಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತ ಸಲಹಾ ಸಮಿತಿಯ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂಸದ ಹಾಗೂ ಮುಖ್ಯಮಂತ್ರಿ ಪ್ರಧಾನ ಸಲಹೆಗಾರ ಡಾ ಜಿಸಿ ಚಂದ್ರಶೇಖರ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಡಾ ಎಂ ಮಹೇಶ್ವರ ರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಉದ್ಯಮಿಗಳಾದ ಟಿಎ ಮೋಹನ್ದಾಸ್ ಪೈ, ಕ್ರಿಸ್ ಗೋಪಾಲಕೃಷ್ಣನ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ಫಾರಂ 7 ದುರುಪಯೋಗಪಡಿಸಿಕೊಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ಎಷ್ಟು ಬಹುಮಾನ ನೀಡಬೇಕು ಎಂಬುದನ್ನು ನಾಳೆ ಘೋಷಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಥ್ಲೀಟ್ ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಸಂಪರ್ಕ ಅಸಾಧ್ಯವಾಗಿರಲಿಲ್ಲ. ಭಾರತಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಉರಿ ಬಿಸಿಲಿನ ವಾತಾವರಣ ಕಂಡುಬಂದಿತ್ತು. ಇಂದು ಏಕಾಏಕಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಯವಾಗಿದೆ. ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲೂ ಸತತವಾಗಿ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಲ್ಮೈ ಸುಳಿಗಾಳಿಗಳ ಕಾರಣ ಹಗಲು ಮೋಡಗಳ ವಾತಾವರಣ ಇರಲಿದ್ದು ದಿನವಿಡೀ ಗುಡುಗು ಸಹಿತ ತುಂತುರು ಅಥವಾ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 10 ತನಕ ಕರಾವಳಿ ಜಿಲ್ಲೆಗಳ ಅಲ್ಲಲ್ಲಿ ಸಂಜೆಯ ಗುಡುಗು ಮಳೆ ಮುಂದುವರಿಯಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಿತ್ರದುರ್ಗ ನಗರದ ವಿವಿಧ ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯವನ್ನು ಪರಿಶೀಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್, ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
1: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 2:41 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಜನಪ್ರಿಯ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮೊದಲನೇದಾಗಿ ಬಂಗಾರ ತೆಂದಿತೇನೆ ಎಲ್ಲ ಅನ್ನುವಂತಹ ಗೀತೆ ಶಂಕರ ಮಹಾದೇವನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಈ ಹಾಡು. ಚಿಗುರಿದ ಕನಸು ಚಿತ್ರದಿಂದ ಶಂಕರ ಮಹಾದೇವನ್ ಅವರ ಜೊತೆಗೆ ನಂದಿತಾ ಅವರ ಧ್ವನಿ ಕೂಡ ಇದೆ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಹಾಡಿಗಿದೆ. ಇದಾದ ನಂತರ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಹಾಡು ಕೂಡ ನಿಮಗೋಸ್ಕರ ಮೂಡಿ ಬರುತ್ತೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ನೆನಪುಗಳ

ಸೂಪರ್ ಹಿಟ್ ಸಾಂಗ್ಸ್ ನ ಕೇಳ್ತಾ ಇದ್ದೀರಾ. ಸಮಯ 2:52. ಅಂದು ಇಂದು ಎಂತೆಂದಿಗೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಹಾಡುಗಳು ಇವೆಲ್ಲವೂ ಕೂಡ. ಸೊ ಮುಂದಿನ ಗೀತೆ ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಹೇಮಂತ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿರುವಂತಹ ಹೊಸ ಪ್ರೇಮ ಪುರಾಣ ಚಿತ್ರದ ಗೀತೆ ಒಲವ ಕಥೆಗೆ ಅನ್ನುವಂತಹ ಹಾಡು ಇದು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಅದಾದ ನಂತರ ಮತ್ತೊಂದು ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕಣ್ಣಲ್ಲೇ ಅನ್ನುವಂತಹ ಗೀತೆ. ಸುನಿಧಿ ಚೌಹಾಣ್ ಕೂಡ ಜೊತೆಯಾಗಿ ಹಾಡಿದ್ದಾರೆ. ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆ ಇದು. ಸೊ ಈ ಎರಡು ಹಾಡು ಎವರ್ ಗ್ರೀನ್ ಸಾಂಗ್ ಲಿಸ್ಟ್ ಅಲ್ಲಿ ನಿಮಗಾಗಿ.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
2: ಎಸ್, ಸಮಯ ಆಗಿದೆ 3:31. ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು. ಈ ದಿನ ಎರಡನೇ ದಿನ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಅಕ್ಟೋಬರ್ 10 ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಮೊದಲಿಗೆ ಕೇಳಿ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ವಿಭಾಗ ಮುಖ್ಯಸ್ಥರು ಮತ್ತು ರಾಕೆಟ್ ಬಗ್ಗೆ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿರುವ ಡಾ ಆನಂದ್ ಎಸ್ ಅವರಿಂದ ರೀಯೂಸಬಲ್ ರಾಕೆಟ್ ಅಥವಾ ಮರುಬಳಕೆ ರಾಕೆಟ್ಗಳು, ಈ ವಿಷಯದ ಕುರಿತು ಸಂಕ್ಷಿಪ್ತ ಮಾಹಿತಿ.
3: ಪ್ರಿಯ ಶ್ರೋತೃಗಳೇ, ಇಸ್ರೋಗೆ ಸೇರಿದ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಆಲ್ ಇಂಡಿಯಾ ರೇಡಿಯೋನೊಂದಿಗೆ ಆಚರಿಸುತ್ತಿರುವ ವಿಶ್ವ ಅಂತರಿಕ್ಷ ಸಪ್ತಾಹಕ್ಕೆ ಸ್ವಾಗತ. ನಾನು ಡಾಕ್ಟರ್ ಆನಂದ್ ಎಸ್, ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ವಿದ್ಯುತ್ ಕೋಶ ವಿಭಾಗದ ಡಿವಿಷನ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮಾತನಾಡಲಿರುವ ವಿಷಯ ರೀಯೂಸಬಲ್ ರಾಕೆಟ್, ಅಂದರೆ ಮರುಬಳಕೆಯಾಗಬಹುದಾದ ಉಡ್ಡಾವಕ. ಮಾನವ ಇತಿಹಾಸದಲ್ಲಿ ನಾವಿಂದು ಒಂದು ಮಹತ್ವದ ಘಟ್ಟದಲ್ಲಿದ್ದೇವೆ. ಬ್ರಹ್ಮಾಂಡದ ಅನ್ವೇಷಣೆಯಲ್ಲಿ ನಿಜವಾದ ಕ್ರಾಂತಿಗೆ ಸಾಕ್ಷಿಯಾಗುತ್ತಿದ್ದೇವೆ. ದಶಕಗಳ ಕಾಲ ಬಾಹ್ಯಾಕಾಶಕ್ಕೆ ನಮ್ಮ ಪಯಣವು ಅತ್ಯಂತ ದುಬಾರಿ ಜೊತೆಗೆ ಕಮ್ಮಿ ಸಮರ್ಥವಾದ ವಿಧಾನವನ್ನು ಅವಲಂಬಿಸಿತ್ತು. ನಾವು ಯಾನಕ್ಕಾಗಿ ವಿಮಾನವನ್ನು ಹತ್ತಿ ವಿಮಾನ ಇಳಿದ ತಕ್ಷಣವೇ ಅದನ್ನು ಕಳಚಿ

0: ಬಿಸಾಡುವುದನ್ನು ಕಲ್ಪಿಸಿಕೊಳ್ಳಿ. ಅದೇ ರೀತಿ ನಾವು ಬೃಹತ್ತಾದ ರಾಕೆಟ್ಗಳನ್ನು ನಿರ್ಮಿಸಿ ಕೇವಲ ಒಂದೇ ಬಳಕೆಯ ನಂತರ ಅದರ ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಸಾಗರದಲ್ಲಿ ಬೀಳಿಸುತ್ತಿದ್ದೆವು, ಇಲ್ಲವೇ ವಾತಾವರಣದಲ್ಲೇ ಸುಟ್ಟು ಬೂದಿಯಾಗುವಂತೆ ಮಾಡುತ್ತಿದ್ದೆವು. ಈ ಕಾರಣದಿಂದಾಗಿ ನಮ್ಮ ಬಾಹ್ಯಾಕಾಶ ಕನಸುಗಳು ಕೆಲವೇ ಯೋಜನೆಗಳಿಗೆ ಸೀಮಿತವಾಗಿದ್ದವು. ಮರುಬಳಕೆಯ ವಿಧಾನವನ್ನು ಗಮನಿಸೋಣ. ಒಂದು ಗಗನ ನೌಕೆಯನ್ನು ಕಕ್ಷೆಗೆ ಸೇರಿಸಲು ರಾಕೆಟ್ ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ಗಂಟೆಗೆ 28,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವೇಗವನ್ನು ಪಡೆಯಬೇಕು. ಬಾಹ್ಯಾಕಾಶದ ಅಂಚಿನಿಂದ ಹಲವು ಟನ್ಗಳಷ್ಟು ತೂಕದ ಬೃಹತ್ ಬೂಸ್ಟರ್ ಅನ್ನು ಮರಳಿ ಭೂಮಿಗೆ ತರುವುದು ಎಂದರೆ ಅದೇ ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡುತ್ತಾ ವಾತಾವರಣದ ವಿಪರೀತ ಘರ್ಷಣೆ ಮತ್ತು ಶಾಖವನ್ನು ನಿರ್ವಹಿಸುವುದು ಎಂದರ್ಥ. ಈ ನಿಟ್ಟಿನಲ್ಲಿ 1981 ಪ್ರಯತ್ನಗಳು ಮೊದಲುಗೊಂಡವು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರಿ ಸಂಸ್ಥೆ ನಾಸಾ ನಿರ್ಮಿಸಿದ ಸ್ಪೇಸ್ ಶಟಲ್ಗಳು ಮತ್ತು ಅವುಗಳ ಪಯಣದಲ್ಲಿ ಬಳಸಲ್ಪಡುತ್ತಿದ್ದ ಹೊರ ಇಂಧನ ಕೋಶಗಳು ಮರುಬಳಕೆಯಾಗುತ್ತಿದ್ದವು. ಸ್ಪೇಸ್ ಶಟಲ್ ಭಾಗವು ರನ್ವೇಯಲ್ಲಿ ಇಳಿದರೆ ಇಂಧನ ಕೋಶಗಳು ಪ್ಯಾರಾಚೂಟ್ಗಳ ಸಹಾಯದಿಂದ ಭೂಮಿಗೆ ಹಿಂದಿರುಗುತ್ತಿದ್ದವು. ಒಟ್ಟಾರೆ 5 ಸ್ಪೇಸ್ ಶಟಲ್ಗಳು 135 ಯಾನಗಳನ್ನು ನೆರವೇರಿಸಿ ಹಲವು ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿವೆ. 355 ಗಗನಯಾನಿಗಳನ್ನು ಹಲ ಕೆಲವು ಬಾರಿ ಗಗನಯಾತ್ರೆ ಮಾಡಿಸಿವೆ. ಸುಮಾರು 3 ದಶಕಗಳಷ್ಟು ಗಗನಯಾತ್ರೆಗಳನ್ನು ಮುಗಿಸಿ ಏರುತ್ತಿದ್ದ ವೆಚ್ಚ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲಾ ಸ್ಪೇಸ್ ಶಟಲ್ಗಳು 2011 ನಿವೃತ್ತವಾಗಿವೆ. ಇತ್ತೀಚಿನ ಮರುಬಳಕೆಯ ರಾಕೆಟ್ಗಳು ಸಂಪೂರ್ಣ ವಿಭಿನ್ನವಾದ ವಿಧಾನವನ್ನು ಅನುಸರಿಸುತ್ತವೆ. ರಾಕೆಟ್ನ ಮೊದಲ ಹಂತವು ನಂತರದ ಹಂತಗಳು ಮತ್ತು ಗಗನ ನೌಕೆಯನ್ನು ಕಕ್ಷೆಯತ್ತ ತಳ್ಳಿದ ನಂತರ ಪ್ರತ್ಯೇಕಗೊಳ್ಳುತ್ತದೆ. ಅಸಹಾಯಕವಾಗಿ ಬೀಳುವ ಬದಲು ತನ್ನ ಥ್ರಸ್ಟರ್ಗಳನ್ನು ಬಳಸಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಶಬ್ದಾತೀತ ವೇಗದಲ್ಲಿ ಭೂಮಿಯತ್ತ ಮರಳುವಾಗ ವಾತಾವರಣದ ಘರ್ಷಣೆಯನ್ನು ತಡೆಯಲು ತನ್ನ ಇಂಜಿನ್ಗಳನ್ನು ಮತ್ತೆ ಮತ್ತೆ ಬಳಸುತ್ತದೆ. ರಾಡಾರ್ ಮೊದಲಾದ ಸಂವೇದಕಗಳ ದತ್ತಾಂಶ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯಿಂದ ತತ್ಕ್ಷಣದಲ್ಲಿ ಮಾರ್ಗದರ್ಶಿಸಲ್ಪಟ್ಟು ಸ್ವಯಂಚಾಲಿತವಾಗಿ ಭೂಮಿಯ ಮೇಲಿನ ರನ್ವೆ, ಲಾಂಚ್ ಪ್ಯಾಡ್ ಅಥವಾ ಸಮುದ್ರದಲ್ಲಿನ ಡ್ರೋನ್ ಹಡಗಿನ ಮೇಲೆ ನಿಖರವಾಗಿ ಇಳಿಯುತ್ತದೆ. ಇದು ಬಾಹ್ಯಾಕಾಶ ತಂತ್ರಜ್ಞಾನದ ಅದ್ಭುತ ಸಾಧನೆ. ಜಗತ್ತಿನ ಅತಿ ಶ್ರೀಮಂತ ಎಲಾನ್ ಮಸ್ಕ್ ಅವರ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಯು ಮರುಬಳಕೆ ರಾಕೆಟ್ ತಂತ್ರಜ್ಞಾನದ ಮುಂಚೂಣಿಯಲ್ಲಿದೆ. ಫಾಲ್ಕನ್ ಸರಣಿಯ ರಾಕೆಟ್ಗಳು 625 ಯಾನಗಳಲ್ಲಿ 11,800 ಉಪಗ್ರಹಗಳನ್ನು ಕಕ್ಷೆಗೆ ತಲುಪಿಸಿವೆ. ಇದೇ ಕಾಲಾವಧಿಯಲ್ಲಿ ಸಾಂಪ್ರದಾಯಿಕ ಉಡಾವಕಗಳು ಸವಾರಿ ಮಾಡಿಸಿದ್ದು 3,500 ಉಪಗ್ರಹಗಳನ್ನು ಮಾತ್ರ. ಇಸ್ರೋನಲ್ಲಿ ಸಹ ಮರುಬಳಕೆ ರಾಕೆಟ್ಗಳ ಪ್ರಯೋಗಗಳು ನಡೆದಿವೆ. RLVTD ಅಥವಾ ರೀಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಯಾನಗಳು 2023 ಮತ್ತು 2024 ಚಿತ್ರದುರ್ಗದ ಚಳ್ಳಕೆರೆಯ ರನ್ವೇಯಲ್ಲಿ ಸಫಲವಾಗಿ ಇಳಿದಿವೆ. ಈ ಮರುಬಳಕೆಯ ಪರಿಣಾಮಗಳು ನಿಜಕ್ಕೂ ಅದ್ಭುತವಾಗಿವೆ. ಈ ರೀತಿ ರಾಕೆಟ್ ಬೂಸ್ಟರ್ಗಳನ್ನು RLVಗಳನ್ನು ಮರಳಿ ತಂದು ತ್ವರಿತವಾಗಿ ಪರಿಶೀಲಿಸಿ ಮತ್ತೆ ಮತ್ತೆ ಹಾರಿಸುವುದರಿಂದ ಯಾನದ ವೆಚ್ಚವು ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿದೆ. ಉದಾಹರಣೆಗೆ, ಸಾಮಾನ್ಯ ರಾಕೆಟ್ಗಳಲ್ಲಿ ಪ್ರತಿ ಕಿಲೋಗ್ರಾಂ ಅನ್ನು 600 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ತಲುಪಿಸಲು 4,00,000 ರೂಪಾಯಿಯಾದರೆ ಮರುಬಳಕೆಯ ರಾಕೆಟಿನಲ್ಲಿ ಈ ವೆಚ್ಚ 2,00,000 ಕಡಿಮೆ. ಮರುಬಳಕೆ ರಾಕೆಟ್ ಯಾನದ ಮುಖೇನ ಬಾಹ್ಯಾಕಾಶವನ್ನು ತಲುಪುವ ಸಾಮರ್ಥ್ಯದಿಂದಾಗಿ ಹವಾಮಾನ ಬದಲಾವಣೆ ಇಲ್ಲವೇ ವೈಪರೀತ್ಯಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಜಗತ್ತಿನ ಮೂಲೆ ಮೂಲೆಗೂ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲು ಉಪಗ್ರಹಗಳ ಬೃಹತ್ ಜಾಲಗಳನ್ನು ನಾವು ನಿಯೋಜಿಸಬಹುದು. ಇದಲ್ಲದೆ ನಾವು ಹೆಚ್ಚು ಸಮರ್ಥವಾದ ಗಗನ ನೌಕೆಗಳು ಮತ್ತು ಬಾಹ್ಯಾಕಾಶ ನಿಲ್ದಾಣಗಳನ್ನು ನಿರ್ಮಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಚಂದ್ರನ ಮೇಲೆ ಶಾಶ್ವತ ನೆಲೆಗಳನ್ನು ಸ್ಥಾಪಿಸಲು ಮತ್ತು ಮಂಗಳ ಗ್ರಹಕ್ಕೆ ಮಾನವರನ್ನು ಕಳುಹಿಸಲು ನಿಜವಾದ ಮರುಬಳಕೆ ಅತ್ಯಗತ್ಯ. ಒಟ್ಟಾರೆ ಒಮ್ಮೆ ಬಳಸಿ ಬಿಸಾಡುವ ಬಾಹ್ಯಾಕಾಶ ಯಾನದ ಯುಗ ಅಂತ್ಯಗೊಳ್ಳುತ್ತಿದೆ. ಇಂದು ನಾವು ಮರುಬಳಕೆ ರಾಕೆಟ್ ಕ್ರಾಂತಿ ಮಾಡುತ್ತಿದ್ದೇವೆ. ಬಾಹ್ಯಾಕಾಶದಲ್ಲಿ ಇತರ ಆಕಾಶ ಕಾಯಗಳ ಮೇಲೆ ವಾಸಿಸುವ ಸಾಧ್ಯತೆಗಳು ಇನ್ನು ಮುಂದೆ ಕೇವಲ ಕನಸಲ್ಲ, ಇಂಜಿನಿಯರಿಂಗ್ ಸಾಧನೆಯ ಮೇರುವಿನ ಸಾಕಾರ ಎಂದು ಖಡಾಖಂಡಿತವಾಗಿ ಹೇಳಬಹುದು. ಧನ್ಯವಾದಗಳು.
1: ಸ್ನೇಹಿತರೆ, 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗಷ್ಟೇ ನೀವು ಕೇಳಿದ್ರಲ್ಲ ಡಾಕ್ಟರ್ ಆನಂದ್ ಎಸ್

ಅವರಿಂದ ರಿಯೂಸಬಲ್ ರಾಕೆಟ್ ಅಥವಾ ಮರುಬಳಕೆ ರಾಕೆಟ್ಗಳು ಈ ಕುರಿತ ಸಂಕ್ಷಿಪ್ತ ಮಾಹಿತಿಯನ್ನ ಕೇಳಿದ್ರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ. ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳು ಇಲ್ಲಿರುತ್ತೆ. ಕೇಳುಗರು ಇದಕ್ಕೆ ಉತ್ತರಿಸಿ ಆಕರ್ಷಕ ಬಹುಮಾನವನ್ನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಹಾಡು ಮುಗಿಯೋದ್ರೊಳಗೆ ನೀವು ನಿಮ್ಮ ಉತ್ತರವನ್ನ ಕಳಿಸಬೇಕು. ತ್ವರಿತವಾಗಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನ ಇಸ್ರೋ ಅಧಿಕಾರಿಗಳು ತಲುಪಿಸ್ತಾರೆ. ಈ ಸ್ಪರ್ಧೆಯಲ್ಲಿ ಇಸ್ರೋ ಅಧಿಕಾರಿಗಳ ತೀರ್ಮಾನವೇ ಅಂತಿಮ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ಕೇಳಬಿಡೋಣ ಅಲ್ಲ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ಪ್ರಶ್ನೆ ಮತ್ತೊಮ್ಮೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಅನ್ನೋದು ಮೊದಲ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು 9480910013 ಈ ಸಂಖ್ಯೆಗೆ.

ಸಮಯ 3:43 ಆಗಿದೆ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಮೊದಲನೇ ಪ್ರಶ್ನೆ ಕೇಳಿದೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಅಂಥೇಳಿ. ಸರಿಯಾದ ಉತ್ತರ ಆಗಿತ್ತು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು 1969 ಇಸ್ರೋ ಸ್ಥಾಪನೆಗೆ ಕಾರಣರಾದ ಉದ್ಯಮಿ, ನುರಿತ ವಿಜ್ಞಾನಿ ಮತ್ತು ಮುಂದಾಲೋಚನೆ ಇದ್ದ ನಾಯಕರು. ಇವರು ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಭದ್ರವಾದ ಅಡಿಪಾಯ ಹಾಕಿದರು. ಎರಡನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 1981 2011 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು? ಪ್ರಶ್ನೆ ಮತ್ತೊಮ್ಮೆ. 1981 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಹಾಡಿನ ಅವಕಾಶ ಎಂದಿನ ಹಾಗೆ ಇರುತ್ತೆ.

2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಎಫ್ಎಂ ರೈನ್ಬೋದಲ್ಲಿ ಮೂಡಿ ಬರ್ತಾ ಇದೆ. ಸಮಯ 3:50. ಎರಡನೇ ಪ್ರಶ್ನೆ ಕೇಳಿದ್ವಿ, 1981 2011 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು ಅಂತ. ಸರಿಯಾದ ಉತ್ತರ ಆಗಿತ್ತು ಸ್ಪೇಸ್ ಶಟಲ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ನಾಸಾ ಸಂಸ್ಥೆ ನಿರ್ಮಿಸಿದ ಒಂದು ಪ್ರೋಟೋಟೈಪ್ ಮತ್ತು 5 ಸ್ಪೇಸ್ ಶಟಲ್ಗಳು ಸುಮಾರು 135 ಯಾನಗಳಲ್ಲಿ 850 ಗಗನಯಾತ್ರಿಗಳು ಮತ್ತು ಹಬಲ್, ಚಂದ್ರ, ಮೆಗಲಾನ್, ಯುನೆಸಿಸ್ ಮೊದಲಾದ 180 ಉಪಗ್ರಹಗಳನ್ನು ಕಕ್ಷೆಗೆ ತಲುಪಿಸಿದೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ ಇದು. ಇಂದಿನ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅನ್ನೋದು ಇವತ್ತಿನ ಮೂರನೇ ಪ್ರಶ್ನೆ. ಈಗಾಗಲೇ ಡಾಕ್ಟರ್ ಆನಂದ್ ಎಸ್ ಅವರಿಂದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಆಡಿಯೋನ ಕೇಳಿದ್ರಲ್ಲ ನೀವು. ಈ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಹಾಡಿಗೆ ಒಂದು ಹಾಡಿನ ಅವಕಾಶ ಇರುತ್ತೆ, ಉತ್ತರ ಕಳಿಸೋದಕ್ಕೆ ಒಂದು ಹಾಡಿನ ಅವಕಾಶ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು 9480091013 ಈ ಸಂಖ್ಯೆಗೆ ತಲುಪಿಸಿ.

ಸಮಯ 3:56 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಮೂರನೇ ಪ್ರಶ್ನೆಯನ್ನು ಕೇಳಿದ್ದೆ. ಇಂದಿನ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು RLV ಅಥವಾ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಥವಾ ಪುಷ್ಪಕ್. 2016 ಶಬ್ದಾತೀತ ಯಾನದಿಂದ ಮೊದಲುಗೊಂಡು ರನ್ವೇ ಮೇಲಿಳಿದ 2023-24 ಅವಧಿಯ 3 RLVಗಳು ಭಾರತದ ಮರುಬಳಕೆ ರಾಕೆಟ್ಗಳ ಸಫಲ ಪ್ರಯೋಗಗಳಾಗಿವೆ. ಈ 3 ನೌಕೆಗಳು ಗಂಟೆಗೆ ಸುಮಾರು 350 ಕಿಲೋಮೀಟರ್ನಷ್ಟು ವೇಗದಲ್ಲಿ ಧಾವಿಸಿ ಬಂದು ಆಧುನಿಕ ಸಂವೇದಕಗಳು ಮತ್ತು ಪ್ಯಾರಚೂಟ್ ಸಹಾಯದಿಂದ ರನ್ವೇ ಮೇಲೆ ಸ್ವಯಂಚಾಲಿತವಾಗಿ ಇಳಿದಿದೆ. ಈ ಕಾರ್ಯಕ್ರಮದ 4ನೇ ಪ್ರಶ್ನೆ ಈಗ ಮೂಡಿ ಬರುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷಿನ್ RLV ಲೆಕ್ಸ್ ಅನ್ನ ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷಿನ್ RLV ಲೆಕ್ಸ್ ಅನ್ನ ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಪ್ರಶ್ನೆಯಾಗಿದೆ. ಒಂದು ಹಾಡಿನ ಅವಕಾಶ ಇರುತ್ತೆ. 9480910013 ಈ ಸಂಖ್ಯೆಗೆ ನಿಮ್ಮ ಉತ್ತರ ಬೇಗ ತಲುಪಲಿ.

ಸಮಯ 4:03 ಆಗಿದೆ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು, ನೀವು, ನಮ್ಮ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಇಲ್ಲಿ ಸಿದ್ಧವಾಗಿದೆ. ಈಗಾಗಲೇ 4ನೇ ಪ್ರಶ್ನೆಗೆ ಕಾಲಿಟ್ಟಿದ್ದೀವಿ. 4ನೇ ಪ್ರಶ್ನೆ ಏನಾಗಿತ್ತು? ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷನ್ RLV ಲೆಕ್ಸ್ ಅನ್ನ ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಚಿತ್ರದುರ್ಗ. ಏಪ್ರಿಲ್ 2023 ಮೊದಲ ಬಾರಿಗೆ ಇಸ್ರೋ ಕರ್ನಾಟಕದ ಚಿತ್ರದುರ್ಗದ ಚಳ್ಳಕೆರೆಯ ಬಳಿ ಇರುವ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ RLVಯು ಸ್ವಯಂಚಾಲಿತ ರನ್ವೇ ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಈ ಕಾರ್ಯಕ್ರಮದ 5ನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು Falcon 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ? ಪ್ರಶ್ನೆ ಮತ್ತೊಮ್ಮೆ. ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು Falcon 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಒಂದು ಹಾಡಿನ ಅವಕಾಶ ಇಂದಿನ ಹಾಗೆ ಇರುತ್ತೆ. 9480901013 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

ಸಮಯ 4:10 ಆಗಿದೆ. ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 5ನೇ ಪ್ರಶ್ನೆ ಈ ರೀತಿ ಇತ್ತು: ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು ಫಾಲ್ಕನ್ 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ ಅನ್ನೋದು ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಗ್ರಿಡ್ ಫೀನ್ಸ್ ಅಥವಾ ಜಾಲರಿಯಿಂದಾದ ರೆಕ್ಕೆಗಳು. ಫಾಲ್ಕನ್ 9 ರಾಕೆಟ್ನ ಬೂಸ್ಟರ್ನ ಮೇಲ್ಭಾಗದಲ್ಲಿ 4 ಟೈಟಾನಿಯಂ ಗ್ರಿಡ್ ಫಿನ್ಗಳನ್ನು ಅಳವಡಿಸಲಾಗಿದ್ದು ಇವು ಭೂಮಿಯ ವಾತಾವರಣಕ್ಕೆ ಹಿಂದಿರುಗುವಾಗ ರಾಕೆಟ್ನ ದಿಕ್ಕನ್ನು ನಿಯಂತ್ರಿಸಲು ಮತ್ತು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಖಗೋಳ ಶಾಸ್ತ್ರಕ್ಕಾಗಿಯೇ ಸಂಪೂರ್ಣವಾಗಿ ಮೀಸಲಾದ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV C-30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಕ್ಲೂ ಆಗಿ ಕೂಡ ನಿಮಗೆ ಉಪಯೋಗ ಆಗಬಹುದು. ಪ್ರಶ್ನೆ ಮತ್ತೊಮ್ಮೆ: ಖಗೋಳ ಶಾಸ್ತ್ರಕ್ಕಾಗಿಯೇ ಸಂಪೂರ್ಣವಾಗಿ ಮೀಸಲಾದಂತಹ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV C-30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿಯುವುದರೊಳಗಾಗಿ ನೀವು ನಿಮ್ಮ ಉತ್ತರವನ್ನು 9480901013 ಈ ಸಂಖ್ಯೆಗೆ ಕಳಿಸಿ.

ಸಮಯ 4:16 ಆಗಿದೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 6ನೇ ಪ್ರಶ್ನೆ ಕೇಳಿದ್ದೆ, ಖಗೋಳ ಶಾಸ್ತ್ರಕ್ಕಾಗಿ ಸಂಪೂರ್ಣವಾಗಿ ಮೀಸಲಾದ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV C-30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ದೆ. ಸರಿಯಾದ ಉತ್ತರ ಆಗಿದೆ ಆಸ್ಟ್ರೋಸ್ಯಾಟ್. September 28, 2015 ಇಸ್ರೋ ಉಡಾವಣೆ ಮಾಡಿದ ಆಸ್ಟ್ರೋಸ್ಯಾಟ್ ಭಾರತದ ಮೊಟ್ಟಮೊದಲ ಬಹುತರಂಗಾಂತರ ಬಾಹ್ಯಾಕಾಶ ವೀಕ್ಷಣಾಲಯ. ಬಲು ದೂರದ ಗ್ಯಾಲಕ್ಸಿಗಳಲ್ಲಿ ಫಾರ್ ಅಲ್ಟ್ರಾವೈಲೆಟ್ ಪ್ರೋಟಾನ್ಗಳನ್ನು ಪ್ರಪ್ರಥಮವಾಗಿ ಪತ್ತೆ ಹಚ್ಚಿದೆ. ಇಂತಹ ಹಲವು ಸಾಧನೆಗಳನ್ನು ಮಾಡಿದ ಖ್ಯಾತಿ ಆಸ್ಟ್ರೋಸ್ಯಾಟ್ ಉಪಗ್ರಹದ್ದು. ಏಳನೇ ಪ್ರಶ್ನೆ ಈಗ ಕೇಳಲಾಗ್ತಾ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೆಕಾರ್ಡ್ ಮಾಡಿದ ಕನ್ನಡದ ಧ್ವನಿಯನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಮೊದಲ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ರೆಕಾರ್ಡ್ ಮಾಡಿದ ಕನ್ನಡದ ಧ್ವನಿಯನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಮೊದಲ ನೌಕೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನ ಬೇಗ ನಮಗೆ ತಲುಪಿಸಿ.

ಸಮಯ 4:22 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷವಾದಂತಹ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರ್ತದೆ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಸ್ಟುಡಿಯೋ ಸಮಯ ಸರಿಯಾಗಿ 4:30 ಆಗಿದೆ. ಇದುವರೆಗೂ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಪ್ರತಿದಿನ ಈ ಕಾರ್ಯಕ್ರಮ ಮಧ್ಯಾಹ್ನ 3:30 to 4:30 ಅಕ್ಟೋಬರ್ 10 ಇರುತ್ತೆ. ಸೊ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಪ್ರತಿ ನಿತ್ಯ ಅಕ್ಟೋಬರ್ 10 ಭಾಗವಹಿಸಿ ಆಕರ್ಷಕ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ.

ಸಮಯ 4:54 ಆಗ್ತಾ ಇದೆ. ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಹೊರಗಡೆ ಚುಮು ಚುಮು, ಮಳೆ ಚಳಿ ಎಲ್ಲವೂ ಕೂಡ ಇದೆ. ಸೊ ಈ ಹಾಡಿನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. 5 ಗಂಟೆಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಡುಗಳನ್ನ ಕೇಳಬಹುದು. ಕುಸುಮ ಈಗಾಗಲೇ ಸ್ಟುಡಿಯೋಗೆ ಹಾಜರಾಗಿದ್ದಾರೆ. ಸೊ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಮಳೆ ಬೀಳದೆ ಇರಲಿ, ಎಲ್ಲರೂ ಸೇಫ್ ಆಗಿ ಬೇಗ ಮನೆ ಸೇರ್ಕೊಳ್ಳೋ ಹಾಗಾಗ್ಲಿ ಅನ್ನೋಂಥ ವಿಶ್ ಮಾಡ್ತಾ ಇಲ್ಲಿಂದ ಹೊರಡ್ತಾ ಇರೋದು ನಿಮ್ಮ ಗೆಳತಿ ಸುಜಾತಾ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಆಗ್ತಾ ಇದೆ. ಈ ಮಾರ್ವೆಲಸ್ ಮಂಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ RJ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯವನ್ನು ಮಾತಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಈಗಷ್ಟೇ ಬರೋವಾಗ, ಅಂದರೆ ಸ್ಟುಡಿಯೋಗೆ ಬರೋವಾಗ ಟ್ರಾಫಿಕ್ ಜಾಮ್ನ ನೋಡ್ತಾ ಇದ್ದೆ. ಸೊ ಆಗ ನನಗೆ ಒಂದು ವಿಷಯ ಫ್ಲ್ಯಾಶ್ ಆಯಿತು. ಸೊ ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಟ್ರಾಫಿಕ್ ಜಾಮ್ ಅಂತ ಹೇಳಿದ್ದಾಯಿತು. ಇದರ ಕುರಿತೇ ಇರುತ್ತೆ ಇವತ್ತಿನ ಕಾರ್ಯಕ್ರಮದ ವಿಷಯ ಏನು ಅಂತ ನೀವು ಗೆಸ್ ಮಾಡಬಹುದು. ಮಾಡ್ತೀವಿ ಅನ್ನೋದಾದರೆ ಮಾಡಿ, ಒಂದು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ. ಸೊ ನೋಡೋಣ ಟ್ರಾಫಿಕ್ ಕುರಿತಾಗಿ ಏನಿರಬಹುದು ಇವತ್ತಿನ ವಿಷಯ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗತ್ತೆ ವಿಷಯದ ಕುರಿತು. ಫಸ್ಟ್ ವಿಷಯವನ್ನು ಗೆಸ್ ಮಾಡಿ, ಆನಂತರ ಮಾತಾಡೋದು ಇದ್ದೇ ಇದೆ. ಈಗ ಒಂದು ಹಾಡು ಪ್ರಸಾರ ಆಗತ್ತೆ ಟಗರು ಸಿನಿಮಾದಿಂದ. ಹಾಡಿನ ನಂತರ ವಿಷಯ ಏನು ಅಂತ ನೀವು ಗೆಸ್ ಮಾಡಿ ತಿಳಿಸಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9489901013. 9480901013. ಟ್ರಾಫಿಕ್ ಜಾಮ್ ವಿಷಯದ ಕ್ಲೂ. ಸೊ ಅದ್ರ ಸುತ್ತ ಏನಿರಬಹುದು ವಿಷಯ ಅಂತ ಗೆಸ್ ಮಾಡಿ ನೋಡೋಣ ಹೇಗಿರುತ್ತೆ ನಿಮ್ಮ ಗೆಸ್ಗಳು ಅಂತ. ನಿಮ್ಮ ಗೆಸ್ಗಳನ್ನ ನೋಡೋದಕ್ಕೆ ಸ್ವಲ್ಪ ಖುಷಿ ಅನಿಸುತ್ತೆ, ಒಂಥರ ಕುತೂಹಲ ನನಗೆ ಹೇಗೆ ಗೆಸ್ ಮಾಡ್ತೀರಾ ಅಂತ. ಸರಿ ಇರಲಿ ತಪ್ಪಿರಲಿ, ಗೆಸ್ ಮಾಡಿ ನೋಡೋಣ ವಿಷಯ ಹೇಗೆ ನೀವು ತಿಳಿಸ್ತೀರಾ ಅಂತ. ಆನಂತರ ನಾನೇ ವಿಷಯವನ್ನು ತಿಳಿಸ್ತೀನಿ. ಮಾತಾಡ್ತಾ ಸಾಗೋಣ ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ. ಈಗ ಟಗರು ಚಿತ್ರದ ಹಾಡು ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಷಯವನ್ನು ಗೆಸ್ ಮಾಡಿ ಟ್ರಾಫಿಕ್ ಜಾಮ್ ಕ್ಲೂ ಅಂತ ಹೇಳಿದ್ದೆ. ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಶುಭ ಸಂಜೆ ಮ್ಯಾಮ್ ಅಂತ ಉಷಾ ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ನೀವು ಹೇಗಿದ್ದೀರಾ ಉಷಾ ಅವರೇ? ನಾನು ಚೆನ್ನಾಗಿದ್ದೀನಿ. ಹಾಗೆ ನಾನ್ ಸ್ಟಾಪ್ ಸಂಜೆಗೆ ಸ್ವಾಗತ ಮೇಡಮ್. ಮಳೆ ಬಂದ ನಂತರ ಟ್ರಾಫಿಕ್ ಜಾಮ್ ಇರಬಹುದೇ ವಿಷಯ ಅಂತ ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಸಂದೇಶ ಕಳಿಸಿದ್ದಾರೆ. ರೋಡ್ ಎಕ್ಸ್ಟೆನ್ಷನ್ ಬಗ್ಗೆ ಇರಬಹುದಾ ಅಂತ ಸಿದ್ಧಾರ್ಥ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಭಾರೀ ಮಳೆಗೆ ರಸ್ತೆಗಳ ಮೇಲೆ ನೀರು ನದಿಯಂತೆ ಹರಿಯುತ್ತಿದೆ. ಹಲವು ತಗ್ಗು

ವಿಷಯಗಳಿಗೆ ನೀರು ನುಗ್ಗಿದ್ದು ಓಕೆ ವಿಷಯಗಳನ್ನ ನೀವು ತಿಳಿಸ್ತಾ ಇದ್ದೀರಾ ಹೇಗೆ ಹೇಗೆ ಇದೆ ಆಚೆ ಅಂತ. ಓಕೆ ಇದಿರಬಹುದಾ ಅಂತ ಹೇಳ್ತಾ ಇದ್ದಾರೆ ಯಾರಿದು, ರಾಜೇನಹಳ್ಳಿ ಉರಳಗಿರಿ ಮಂಜುನಾಥ್ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಪ್ರಯತ್ನ ಪಟ್ಟಿದ್ದೀರಾ, ಮಳೆ ಬಂದ ನಂತರ ಟ್ರಾಫಿಕ್ ಜಾಮ್ ಇರಬಹುದಾ ಅಂತ ಅಂದ್ಕೊಂಡಿದ್ದೀರಾ. ಅದ್ರ ಬಗ್ಗೆ ನಾವು ಆಗಾಗ ಮಾತಾಡ್ತಾ ಇರ್ತೀವಿ. ಈಗಲೂ ಸಹ ಹೊರಗೆ ಮಳೆ ಬರ್ತಾ ಇದೆ, ಅದರ ಬಗ್ಗೆ ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿಷಯ ಏನಪ್ಪ ಅಂತ ಅಂದರೆ, ಈಗ ರೋಡ್ ಸೇಫ್ಟಿಗೆ ಅಂತ ಟ್ರಾಫಿಕ್ ನಿಯಮಗಳಿದೆ ಅಲ್ವಾ, ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಸೊ ರೋಡ್ ಸೇಫ್ಟಿಗೆ ಟ್ರಾಫಿಕ್ ನಿಯಮಗಳು ರೂಲ್ಸ್ ಇರೋ ಹಾಗೇ ನಮ್ಮ ಲೈಫ್ಗೂ ಕೂಡ ನಮ್ಮ ಲೈಫಲ್ಲೂ ಕೂಡ ಒಂದಷ್ಟು ರೂಲ್ಸ್ನ ನಾವು ಫಾಲೋ ಮಾಡೋದಾದರೆ, ಅಂದರೆ ಟ್ರಾಫಿಕ್ ರೂಲ್ಸ್ಗೆ ರಿಲೇಟ್ ಆಗಿರುವಂಥದ್ದೇ ಅಥವಾ ಟ್ರಾಫಿಕ್ ರೂಲ್ನೇ ನಾವು ನಮ್ಮ ಲೈಫ್ಗೂ ಅಪ್ಲೈ ಮಾಡ್ಕೊಳ್ಳೋದಾದರೆ ಹೇಗಿರುತ್ತೆ ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಸೊ ನೀವು ಯೋಚನೆ ಮಾಡ್ಬೋದು, ಟ್ರಾಫಿಕ್ ರೂಲ್ಸ್ಗಳೆಲ್ಲ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಅಲ್ವಾ, ಅದೇ ರೂಲ್ಗಳನ್ನ ನಾವು ನಮ್ಮ ಲೈಫ್ಗೂ ಅಪ್ಲೈ ಮಾಡ್ಕೊಳ್ಳೋದಾದರೆ ಹೇಗಿರುತ್ತೆ, ನೀವು ಯಾವ ಒಂದು ರೂಲ್ನ ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ತೀರಾ ಅಂತ ಇವತ್ತು ಮಾತಾಡ್ತಾ ಸಾಗೋಣ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಫಸ್ಟ್ ಒಂದು ರೂಲನ್ನು ಹೇಳೋದಾದರೆ, ಸಿಗ್ನಲಲ್ಲಿ, ಸಿಗ್ನಲ್ಲೇ ಮೇಯ್ನ್ ಅಲ್ಲ ನಮಗೆ ಟ್ರಾಫಿಕ್ ಜಾಮ್ನಲ್ಲಿ. ಸೊ ಸಿಗ್ನಲ್ನಲ್ಲಿ ರೆಡ್ ಲೈಟ್ ಮತ್ತು ಗ್ರೀನ್ ಲೈಟ್ ನೋಡಿದಾಗ ನಮಗೆ ಏನಂತ ಒಂದು ಮಾಹಿತಿ ಅಥವಾ ಏನು ನಮ್ಮ ಮುಂದಿನ ನಡೆ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಸಿಗ್ನಲಲ್ಲಿ ರೆಡ್ ಲೈಟ್ ಇದ್ದಾಗ ನಾವು ಗಾಡಿಯನ್ನು ಸ್ಟಾಪ್ ಮಾಡಿಕೊಂಡು ನಿಂತಿರ್ತೀವಿ. ನಮಗೆ ಎಷ್ಟೇ ಆತರ ಇದ್ದರೂ ಸಿಗ್ನಲ್ ಗ್ರೀನ್ ಆಗೋವರೆಗೂ ಮತ್ತೆ ನಾವು ಕಾಯ್ತಾ ಇರ್ತೀವಿ. ಹಾಗೆ ನಮ್ಮ ಲೈಫ್ನಲ್ಲೂ ಕೂಡ ಕೆಲವೊಮ್ಮೆ ಇದೇ ರೀತಿಯ ಸಂದರ್ಭಗಳು, ಅಂದರೆ ಕೆಂಪು ದೀಪದ ಸಂದರ್ಭಗಳು ಬರಬಹುದು. ಸೊ ನಾವು ಯಾವುದೋ ಒಂದು ಕೆಲಸವನ್ನು ತಕ್ಷಣ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಆದರೆ ಪರಿಸ್ಥಿತಿ ನಮ್ಮನ್ನು ಸ್ವಲ್ಪ ಕಾಯೋ ಥರ ಮಾಡಬಹುದು. ಸೊ ಆ ಸಮಯದಲ್ಲಿ ನಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋ ಬದಲು ಆ ಒಂದು ಬ್ರೇಕ್ನ ನಮ್ಮ ಪ್ರಯಾಣದ ಒಂದು ಭಾಗ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಗ್ರೀನ್ ಲೈಟ್ ಬಂದಾಗ ಸಿಗ್ನಲಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಮುಂದೆ ಸಾಗ್ತೀವಿ. ಲೈಫ್ನಲ್ಲೂ ಅಷ್ಟೇ, ಸರಿಯಾದ ಟೈಮ್ ಬಂದಾಗ ಆ ಸರಿಯಾದ ಒಂದು ಆಪರ್ಚುನಿಟಿಯನ್ನು ನಾವು ಗುರುತಿಸ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋಗಬೇಕಾಗತ್ತೆ, ಅದು ಮುಖ್ಯ ಆಗತ್ತೆ. ಸೊ ಇದೇ ರೀತಿ ಟ್ರಾಫಿಕ್ ರೂಲ್ಸ್ನ ನಮ್ಮ ಲೈಫ್ಗೂ ಅಪ್ಲೈ ಮಾಡ್ಕೊಳ್ತಾ ಹೋಗೋದಾದರೆ, ರೆಡ್ ಸಿಗ್ನಲ್ ಬಂದಾಗ ನಾವು ಕಾಯಬೇಕಾಗತ್ತೆ, ಹಾಗೆ ಗ್ರೀನ್ ಸಿಗ್ನಲ್ ಬರೋರು ಕಾಯಲೇಬೇಕಾಗತ್ತೆ, ಸ್ಟಾಪ್ ಮಾಡಲೇಬೇಕಾಗತ್ತೆ. ಯಾರಾದರೂ ತುಂಬ ದಿನಗಳಿಂದ ಯಾವುದೋ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ರೆ, ಅವರಿಗೆ ಅವಕಾಶ ಸಿಗದೇ ಇದ್ದಾಗ ಕೆಲವು ತಿಂಗಳುಗಳು ಕೆಲವು ವರ್ಷಗಳೇ ಕಾಯಬೇಕಾಗ್ಬೋದು ಒಳ್ಳೆಯ ಅವಕಾಶ ಬರಲಿ ಅಂತ. ಒಳ್ಳೆಯ ಅವಕಾಶ ಬಂದಾಗ ಏನನ್ಸುತ್ತೆ, ಹಿಂದೆ ನನಗೆ ನಿರಾಸೆ ಆಗಿತ್ತಲ್ಲ ಅದೇ ರೀತಿ ಆಗಿಬಿಡ್ಬಹುದು ಅಂತ ನೆನಪಿಸ್ಕೊಂಡು ಹಿಂದೆ ಸರಿಯೋದಕ್ಕಿಂತ ಮುಂದೆ ಆ ಅವಕಾಶವನ್ನು ಬಳಸ್ಕೊಂಡು ಮುಂದೆ ಹೋಗೋದು ಮುಖ್ಯ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಹಾಕೊಳ್ಳೋದಾದರೆ, ಯಾವುದೋ ಒಂದು ರಿಲೇಷನ್ಶಿಪ್ನಲ್ಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಿರಬಹುದು. ಆಗ ಸ್ವಲ್ಪ ಸಮಯ ತೊಗೊಂಡು ಯೋಚನೆ ಮಾಡಿ, ಅಂದರೆ ಯೋಚನೆ ಮಾಡುವಂಥ ಟೈಮ್ ಇದೆಯಲ್ಲ ಅದು ರೆಡ್ ಲೈಟ್ ಇರುವಂಥ ಸಿಗ್ನಲ್ ಟೈಮ್ ಅಂತ ಅಂದ್ಕೋಬಹುದು. ಸೊ ಆಮೇಲೆ ನಮಗೆ ಪರಿಸ್ಥಿತಿ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆದಮೇಲೆ ಆಗ ಒಂದು ಸರಿಯಾದ ಡಿಸಿಷನ್ ತೊಗೊಂಡು ಮುಂದೆ ಹೋಗ್ತೀವಲ್ಲ ಅದು ಗ್ರೀನ್ ಲೈಟ್ ಅಂತ. ಸೊ ಹೀಗೆ ನೀವು ಕೂಡ ಒಂದಷ್ಟು ರೂಲ್ಸ್ನ ರಿಲೇಟ್ ಮಾಡ್ಕೋಬಹುದು. ಟ್ರಾಫಿಕ್ ರೂಲ್ಸ್ ನಿಮಗೆ ಗೊತ್ತಿದೆ, ಸೊ ಯಾವ ಒಂದು ಟ್ರಾಫಿಕ್ ರೂಲ್ನ ನಿಮ್ಮ ಲೈಫ್ಗೆ ನೀವು ಅಪ್ಲೈ ಮಾಡ್ಕೊಳ್ತೀರಾ ಅನ್ನೋದನ್ನು ನೀವು ಇವತ್ತು ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480101013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಬನಾರಸ್ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ರೂಲ್ಸ್ ಲೈಫ್ ಲೆಸನ್ಸ್ ಆಗಿ ಅಪ್ಲೈ ಆಗೋದಾದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಾಗಲೇ ಸಿಗ್ನಲ್ನ ರೆಡ್ ಲೈಟ್ ಹಾಗೆ ಗ್ರೀನ್ ಲೈಟ್ ಬಗ್ಗೆ ಮಾತಾಡಿದ್ವಿ. ಎಲ್ಲ ಸಮಯನೂ ನಾವು ಓಡ್ತಾ ಇರಬೇಕು ಅಂತ ಏನಿಲ್ಲ, ಸ್ವಲ್ಪ ಕಾಯಬೇಕಾಗುತ್ತೆ, ಸ್ವಲ್ಪ ನಿಲ್ಲಬೇಕಾಗುತ್ತೆ ಅನ್ನೋದನ್ನು ನಮಗೆ ರೆಡ್ ಲೈಟ್ ಸಿಗ್ನಲ್ನ ರೆಡ್ ಲೈಟ್ ಹೇಳ್ಕೊಡುತ್ತೆ. ಹಾಗೆಯೇ ಸರಿಯಾದ ಸಮಯ ಬಂದಾಗ ಮುಂದೆ ಹೋಗಬೇಕು ಅನ್ನೋದನ್ನು ಟ್ರಾಫಿಕ್ನ ಗ್ರೀನ್ ಲೈಟ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಇದನ್ನು ಅಪ್ಲೈ ಮಾಡೋರು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ರೂಲ್ ಏನಪ್ಪಾ ಅಂದರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸ್ಪೀಡ್ ಲಿಮಿಟ್, ರೋಡ್ನಲ್ಲಿ ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡೋದು ಬಹಳ ಮುಖ್ಯ ಅಲ್ವಾ? ಹಾಗೆಯೇ ನಮ್ಮ ಲೈಫ್ನಲ್ಲೂ ಕೂಡ ನಾವು ಸ್ಪೀಡ್ ಲಿಮಿಟ್ನ ಫಾಲೋ ಮಾಡಬೇಕಾಗತ್ತೆ. ಹೇಗೆ ರೋಡ್ನಲ್ಲಿ ಸ್ಪೀಡ್ ಲಿಮಿಟ್ ಫಾಲೋ ಮಾಡದೇ ಇದ್ದರೆ ಅದು ಅಪಘಾತಗಳಿಗೆ ಕಾರಣ ಆಗಬಹುದು, ಹಾಗೆಯೇ ಲೈಫ್ನಲ್ಲೂ ಕೂಡ ಎಲ್ಲನೂ ಬೇಗ ಸಿಗಬೇಕು ನನಗೆ ಅನ್ನೋ ಆತ್ರ ನಮಗೆ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಹಾಗೆ ಮಾಡಬಹುದು. ಉದಾಹರಣೆಗೆ, ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಅವರ ಒಂದು ಕರಿಯರ್ನಲ್ಲಿ, ಅವರ ಒಂದು ಪ್ರೊಫೆಷ್ನಲ್ ಲೈಫ್ನಲ್ಲಿ ಮುಂದೆ ಹೋಗಿದ್ದಾರೆ ಅಂತ ಅಂದರೆ, ಆಗ ತಕ್ಷಣ ನಾವು ಅದೇ ರೀತಿಯ ನಿರ್ಧಾರ ತಗೊಂಡು ಅವ್ರ ಹಾಗೆ ನಾವು ಮಾಡಬೇಕು, ಯಾರೋ ಒಬ್ರು ಮನೆ ಖರೀದಿ ಮಾಡಿದ್ದಾರೆ ಸೊ ನಾವು ಮಾಡಬೇಕು ಆ ರೀತಿ ಅಂದ್ಕೊಳ್ಳೋದಕ್ಕಿಂತ, ಅವರ ಜೀವನದ ವೇಗ ಅಂದರೆ ಅವರ ಜೀವನದ ಸ್ಪೀಡ್, ಅವರ ಪರಿಸ್ಥಿತಿ, ಅವರ ಆದ್ಯತೆಗಳು ನಮಗಿಂತ ವಿಭಿನ್ನವಾಗಿದೆ, ಸೊ ಬೇರೆಯವರ ವೇಗ, ಬೇರೆಯವರ ಲೈಫ್ನ ಸ್ಪೀಡ್ ನೋಡಿ ನಾವು ನಮ್ಮ ಲೈಫ್ನ ಸ್ಪೀಡ್ನ ನಿರ್ಧರಿಸುವಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪೀಡ್ ಲಿಮಿಟ್ ಅಂದರೆ ಟ್ರಾಫಿಕ್ನ ಸ್ಪೀಡ್ ಲಿಮಿಟ್ ನಮಗೆ ನಮ್ಮ ಜೀವನಕ್ಕೆ ಹೇಳ್ಕೊಡುವಂಥ ಒಂದು ಪಾಠ. ಹಾಗೆಯೇ ಡ್ರೈವ್ ಮಾಡುವಾಗ ನಾವೆಲ್ಲರೂ ರೇರ್ ವ್ಯೂ ಮಿರರ್ನ ನೋಡೇ ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದರೆ, ಹಿಂದೆ ಬರುವಂತಹ ಗಾಡಿಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೋಡಲಿಲ್ಲ ಅಂತ ಅಂದರೆ ಅದರಿಂದ ಅಪಘಾತಗಳು ಆಗುತ್ತೆ, ಹಾಗಾಗಿ ನೋಡ್ತಾ ಮುಂದೆ

ಸಾಕ್ತಾ ಇರ್ತೀವಿ. ಇದು ನಮಗೆ ಏನನ್ನ ತಿಳಿಸ್ಕೊಡುತ್ತೆ ಅಂದರೆ ನಮ್ಮ ಲೈಫ್ನಲ್ಲಿ ಇದ್ದಂಥ ಹಿಂದಿನ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇರಬೇಕು. ಆದರೆ ನಾವು ರೇರ್ ವ್ಯೂ ಮಿರರ್ನ ನೋಡಿಕೊಂಡು ಓಡಿಸ್ತಾ ಇರ್ತೀವಿ ಗಾಡಿ ಅಂದರೆ ಮಿರರ್ನೇ ನೋಡ್ಕೊಂಡು ಓಡಿಸ್ತಾ ಇರ್ತೀವ, ಒಂದಷ್ಟು ಸಲ ಗಮನಿಸ್ತೀವಿ, ಹಾಗೆ ಮುಂದಕ್ಕೆ ನೋಡ್ತಾ ಇರ್ತೀವಿ. ಯಾವಾಗಲೂ ನಮ್ಮ ಗಮನ ಮುಂದೆನೆ ಇರಬೇಕಾಗತ್ತೆ. ಆದರೆ ನೋಡೋದು ಕೂಡ ಮುಖ್ಯ ಆಗುತ್ತೆ, ಹಿಂದಿನ ಗಾಡಿಗಳು ಹೇಗೆ ಬರ್ತಾ ಇದೆ ಏನು ಅಂತ. ಸೊ ಲೈಫ್ನಲ್ಲೂ ಕೂಡ ಹಾಗೇನೆ, ನಮ್ಮ ಹಿಂದಿನ ಅನುಭವಗಳನ್ನ ನಾವು ಮರೆಯೋದು ಬೇಕಾಗಿಲ್ಲ. ಅದರಿಂದ ಕಲ್ತಿರುವಂಥ ಪಾಠಗಳನ್ನ ನಾವು ನೆನಪಿಡಲೇಬೇಕು. ಆ ತಪ್ಪುಗಳಿಂದ ನಾವು ಒಂದಷ್ಟು ಪಾಠಗಳನ್ನ ಕಲ್ತಿರ್ತೀವಿ, ಆ ತಪ್ಪುಗಳು ನಮಗೆ ಒಂದಷ್ಟು ಅನುಭವಗಳನ್ನ ಕೊಟ್ಟಿರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಂಡು ಮುಂದೆ ಸಾಗ್ತಾ ಇರಬೇಕು. ಆದರೆ ಹಳೆಯ ಯಾವುದೋ ಒಂದು ನೋವಿದೆ ಅಥವಾ ಯಾವುದೋ ಒಂದು ತಪ್ಪು ಮಾಡಿದ್ವಿ ಅಂತ ಅದರಲ್ಲೇ ನಮ್ಮ ಮನಸ್ಸನ್ನು ಸಿಲುಕಿಸ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಏನಿದೆ, ಜರ್ನಿ ಏನಿದೆ, ಅದನ್ನು ನಿಲ್ಲಿಸಬಾರ್ದು ಅಂತ ಈ ರೇರ್ ವ್ಯೂ ಮಿರರ್ ಹೇಳ್ಕೊಡತ್ತೆ. ಯಾರೋ ಒಬ್ಬರು ಯಾವುದೋ ಒಂದು ಕೆಲಸದಲ್ಲಿ ನಾವು ಹಿಂದೆ ಒಂದು ತಪ್ಪು ಮಾಡಿದ್ವಿ ಅಂತ ಅಂದರೆ ಆಗ ನಮಗೆ ಆ ಕ್ಷಣಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿರಬಹುದು. ಆದರೆ ಅದೇ ತಪ್ಪಿನಿಂದ ನಾವು ಪಾಠ ಕಲಿತು ಮುಂದೆ ಸಿಗುವಂಥ ಅವಕಾಶವನ್ನು ನೋಡ್ತಾ ತುಂಬ ಕೇರ್ಫುಲ್ ಆಗಿ ಮುಂದೆ ಕೆಲಸ ಮಾಡಿದ್ರೆ ಆ ಹಿಂದಿನ ಅನುಭವ ನಮಗೆ ಸಹಾಯ ಮಾಡುತ್ತೆ. ಬಟ್ ಅದನ್ನೇ ನೋಡ್ತಾ ಅದನ್ನೇ ಗಮನಿಸ್ತಾ ಇದ್ರೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಈ ರೇರ್ ವ್ಯೂ ಮಿರರ್ ಹಿಂಬದಿಯ ಕನ್ನಡಿ ನಮಗೆ ಹೇಳ್ಕೊಡತ್ತೆ. ಹೀಗೇನೆ ಟ್ರಾಫಿಕ್ ರೂಲ್ಸ್ನ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದೆಲ್ಲವನ್ನ ನಾವು ಲೈಫ್ಗೆ ಅಂದರೆ ಅಪ್ಲೈ ಮಾಡ್ಕೋಬಹುದಲ್ವಾ ಅಂತ ಅನ್ಸುತ್ತೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ, ನೀವು ಕೂಡ ತಿಳಿಸ್ಬಹುದು. ನಿಮಗೆ ಯಾವ ಒಂದು ಟ್ರಾಫಿಕ್ ರೂಲ್ನ ನೀವು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ನಮಗೆ ಮೆಸೇಜ್ ಮಾಡಬೇಕಾಗಿರುವಂಥ ವಾಟ್ಸ್ಆ್ಯಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಯುವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಬೇಕಾಗುತ್ತೆ. ಹೇಗೆ ರೋಡ್ನಲ್ಲಿ ಇಷ್ಟು ಸ್ಪೀಡ್ ಲಿಮಿಟ್ ಅಂತ ಇರುತ್ತೋ, 60, 40, 80 ಈ ರೀತಿ ಇರುತ್ತೋ, ಹಾಗೇನೆ ನಾವು ಕೂಡ ನಮ್ಮ ಲೈಫ್ನಲ್ಲಿ ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾರೋ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದ ಕೂಡಲೇ ನಾವು ಕೂಡ ಸ್ಪೀಡ್ನ ರೈಸ್ ಮಾಡಿಕೊಂಡು ಅವರು ಅಷ್ಟೇ ಸ್ಪೀಡಾಗಿ ಹೋಗಬೇಕು, ಅವ್ರ ಸ್ಪೀಡ್ನ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ ಅಲ್ವಾ. ಹಾಗೆ ರೇರ್ ವ್ಯೂ ಮಿರರ್ನ ನೋಡ್ತಾ ಇರಬೇಕಾಗತ್ತೆ, ಆಗಾಗ ಗಮನಿಸ್ತಾ ಇರಬೇಕು, ಹಿಂದಿನದನ್ನು ನಾವು ನೆನಪು ಮಾಡಿಕೊಂಡು ಆ ತಪ್ಪುಗಳಿಂದ ಪಾಠಗಳನ್ನ ಕಲ್ತ್ಕೊಂಡು ಮುಂದೆ ಸಾಗ್ತಾ ಇರಬೇಕು. ಹಾಗಂತ ಹಿಂದಿನ ಒಂದು ಪರಿಸ್ಥಿತಿಗಳನ್ನ ನೆನೆಸ್ಕೊಂಡು ಅದರಲ್ಲೇ ನಮ್ಮ ಮನಸ್ಸನ್ನು ಮುಳುಗಿಸ್ಬಿಟ್ರೆ ಆಗ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಪಾಠಗಳನ್ನ ನಮಗೆ ಸ್ಪೀಡ್ ಲಿಮಿಟ್ಸ್ ಹಾಗೆ ರೇರ್ ವ್ಯೂ ಮಿರರ್ ಹೇಳ್ಕೊಡುತ್ತೆ. ಒಂದಷ್ಟು ಸಂದೇಶಗಳನ್ನ ಈಗ ನೋಡೋಣ. ಮೇಡಮ್ ಶುಭ ಸಂಜೆ, ನಮ್ಮ ಜೀವನದಲ್ಲಿ ಟ್ರಾಫಿಕ್ ರೂಲ್ಸ್ಗೆ ತಕ್ಕಂತೆ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಸೊಗಸಾಗಿ ವಿವರಿಸ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ತಮಗೆ ಅಂತ ಶ್ರೀಮಂತ ಹೊಸಮನಿ ಬೀದರ್ನಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಲೈಫ್ನಲ್ಲಿ ರೆಡ್ ಲೈಟ್ ಇಲ್ಲ ಮೇಡಮ್, ಬರೀ ಗ್ರೀನ್ ಲೈಟೇ. ದಿನ ಕಳೆದಂತೆ ಸಮಯದ ಜೊತೆಗೆ ಹೋಗುತ್ತಿರುವುದೇ, ನಿಲ್ಲುವುದೇ ಇಲ್ಲ, ಕಾಲ ಓಡುತ್ತಿರುತ್ತದೆ, ಕಳೆದ ಸಮಯ ಮತ್ತೆ ಸಿಗಲ್ಲ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಮೇಡಮ್ ಅವರೇ ವಿಷಯದ ಕುರಿತು ಹೇಳೋದಾದರೆ, ಯಾವುದೇ ಒಂದು ಕೆಲಸ ಆಗಿಲ್ಲ ಅಂತ ಹಿಂದೆ ಸರಿಯೋದು ಬೇಡ, ಮರಳಿ ಮರಳಿ ಪ್ರಯತ್ನ ಮಾಡುವುದು ಲೇಸು. ಹಾಗೂ ನಾವು ಎದ್ದ ತಕ್ಷಣ ದ್ವಿಚಕ್ರ ವಾಹನದಲ್ಲಿ ಇಮಿಡಿಯೇಟ್ ಪ್ರಯಾಣ ಮಾಡಬಾರದು ಅಂತ ಇವರು ವಾಹನ ಚಾಲನೆ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ನಾನು ಕೇಳಿರೋದು, ಯಾವ ಒಂದು ಟ್ರಾಫಿಕ್ ನಿಯಮವನ್ನು ನೀವು ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ. ಹಾಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗನೂರು ಗ್ರಾಮ ಬಸವರಾಜ್ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾವು ಹಳ್ಳಿಯಲ್ಲಿದ್ದೇವೆ, ನಮಗೆ ಸೂರ್ಯ ಚಂದ್ರರೇ ರೆಡ್ ಲೈಟ್ ಗ್ರೀನ್ ಲೈಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸ್ಬೋದು. ಯಾವ ಒಂದು ಟ್ರಾಫಿಕ್ ನಿಯಮವನ್ನು ನೀವು ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಯಾವ ರೂಲ್ ಅದು ಅಂತ ತಿಳಿಸಿ. ನಮ್ಮ ವಾಟ್ಸಪ್ 9480901013 9840190103. ಈಗ ಅಧ್ಯಕ್ಷ ಸನ್ಮಾದ ಬಬ್ಲಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇದ್ದೀರಾ 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:18 ನಾವಿದ್ದೀವಿ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಟ್ರಾಫಿಕ್ ರೂಲ್ಸ್ನ ನಾವು ನಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋದಾದ್ರೆ ಹೇಗಿರುತ್ತೆ ಅಂತ. ಈಗಾಗಲೇ ಸಿಗ್ನಲ್ನ ರೆಡ್ ಲೈಟ್ ಬಗ್ಗೆ, ಹಾಗೆ ಗ್ರೀನ್ ಲೈಟ್ ಬಗ್ಗೆ ಮಾತಾಡಿದ್ವಿ. ಹಾಗೆಯೇ ಸ್ಪೀಡ್ ಲಿಮಿಟ್ ಮತ್ತು ರೇರ್ ವ್ಯೂ ಮಿರರ್ ನಮಗೆ ಏನನ್ನು ತಿಳಿಸುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಮತ್ತೊಂದು ಟ್ರಾಫಿಕ್ ರೂಲ್ ಅಂತ ಅಂದರೆ, ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಸ್ಟ್ರೈಟಾಗಿ ಹೋಗ್ತಾ ಇರ್ತೀವಿ, ಲೆಫ್ಟ್ ಅಥವಾ ರೈಟ್ಗೆ ಟರ್ನ್ ಆಗಬೇಕು ಅಂತ ಅಂದಾಗ ನಾವು ಇಂಡಿಕೇಟರ್ನ ಹಾಕ್ತೀವಿ. ಇದು ನಾವೆಲ್ಲರೂ ಫಾಲೋ ಮಾಡೋವಂಥ ರೂಲ್. ಇದನ್ನು ಲೈಫ್ಗೆ ಹೇಗಪ್ಪ ಅಪ್ಲೈ ಮಾಡ್ಕೋಬಹುದು ಅಂದರೆ, ನಾವು ಏನಕ್ಕೆ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ ಅಂದರೆ, ಡ್ರೈವ್ ಮಾಡುವಾಗ ನಾವು ನೆಕ್ಸ್ಟ್ ನಮ್ಮ ಮೂವ್ ಏನಿದೆ, ನಾವು ಯಾವ ಕಡೆ ಟರ್ನ್ ಆಗ್ತೀವಿ ಅನ್ನೋದನ್ನು ನಮ್ಮ ಸುತ್ತಲೂ ಇರುವಂಥ, ನಮ್ಮ ಹಿಂದೆ ಬರ್ತಾ ಇರುವಂಥ ಗಾಡಿಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಂಡಿಕೇಟರ್ನ ಹಾಕ್ತೀವಿ. ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ಇವರು ಲೆಫ್ಟ್ಗೆ ಹೋಗ್ತಾ ಇದ್ದಾರೆ, ಇವರು ರೈಟ್ಗೆ ಹೋಗ್ತಾರೆ ಅಂತ. ಅವರ ಒಂದು ಡ್ರೈವಿಂಗ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆಗ. ಸೊ ಅದಕ್ಕೆ ನಾವು ಇಂಡಿಕೇಟರ್ನ ಹಾಕ್ತೀವಿ. ಕೆಲವರು ಇಂಡಿಕೇಟರ್ನ ಹಾಕದೆ ಹಾಗೆ ಟರ್ನ್ ಮಾಡೋರು ಇದ್ದಾರೆ, ಆ ವಿಷಯ ಬೇರೆ. ಬಟ್ ಇಂಡಿಕೇಟರ್ನ ಹಾಕೋದು ಇದೇ ಕಾರಣಕ್ಕೆ ಅಲ್ವಾ. ಹಾಗೆಯೇ ನಮ್ಮ ಲೈಫ್ನಲ್ಲೂ ಕೂಡ ನಾವು ಯಾವುದೋ ಒಂದು ನಿರ್ಧಾರವನ್ನು ತಗೊಳ್ತೀವಿ ಅಂತ ಅಂದಾಗ, ಅದನ್ನು ನಮ್ಮ ಯಾರು ನಮ್ಮ ಆತ್ಮೀಯರಿರ್ತಾರೆ ಅಥವಾ ನಮ್ಮ ಮನೆಯವ್ರು ಇರ್ತಾರೆ, ನಮ್ಮ ಸ್ನೇಹಿತರಿರ್ತಾರೆ, ಬಹಳ ಬೇಕಾದವ್ರು ಇರ್ತಾರೆ, ಅಂಥವರಿಗೆ ನಮ್ಮ ನಿರ್ಧಾರಗಳನ್ನ, ನಮ್ಮ ಆದ್ಯತೆಗಳನ್ನ, ನಾವು ಮುಂದೆ ಏನು ಮಾಡಬೇಕು ಅಂತಿದ್ದೀವಿ ಅಥವಾ ಯಾವುದೋ ಒಂದು ಕೆಲಸವನ್ನು ಬದಲಾಯಿಸೋದಾಗಿರ್ಬೋದು, ಆ ವಿಷಯಗಳನ್ನ ಸಂಬಂಧಪಟ್ಟವರಿಗೆ ನಾವು ತಿಳಿಸ್ಬೇಕಾಗತ್ತೆ. ಎಲ್ರಿಗೂ ತಿಳಿಸ್ಲಿಲ್ಲ ಅಂದರೂ ಓಕೆ, ನಮ್ಮ ಪ್ರೀತಿ ಪಾತ್ರೆಗೆ, ನಮ್ಮ ಒಂದು ಕ್ಲೋಸ್ ಸರ್ಕಲ್ ಏನಿರುತ್ತೆ ಅವ್ರಿಗೆ ನಾವು ತಿಳಿಸ್ಬೇಕಾಗತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಬಹಳ ಮುಖ್ಯ. ಸೊ ನಮ್ಮ ಮುಂದಿನ ನಡೆ ಏನು, ನಮ್ಮ ನಿರ್ಧಾರಗಳೇನು ಅನ್ನೋದು ತಿಳಿಸ್ಬೇಕಾಗತ್ತೆ. ಇದು ಕೂಡ ಸಂಬಂಧಗಳಲ್ಲಿ ಒಂದು ಸೂಚಕ ದೀಪಗಳು, ಇಂಡಿಕೇಟರ್ಗಳ ಹಾಗೆ ಕೆಲಸ ಮಾಡುತ್ತೆ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ನಾವು ನಮ್ಮವ್ರಿಗೆ ಹೇಳದೇ ಇದ್ದಾಗ, ನಮ್ಮ ಮನೆಯವರಿಗೆ, ನಮ್ಮ ಸ್ನೇಹಿತರಿಗೆ ಹೇಳದೇ ಇದ್ದಾಗ ಅವರು ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೋದು ಅಲ್ವಾ. ಉದಾಹರಣೆಗೆ ನಮ್ಮ ಫ್ರೆಂಡ್ಗೆ ನಾವು ಪ್ರತಿದಿನ ಮೆಸೇಜ್ ಮಾಡ್ತಿರ್ಬೋದು ಅಥವಾ ಕಾಲ್ ಮಾಡ್ತಿರ್ಬಹುದು, ಹೀಗೆ ಮಾಡ್ತಿರ್ತೀವಿ. ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಬಹಳ ಕೆಲಸ ಇದ್ದಾಗ, ಕೆಲಸದ ಒತ್ತಡ ಇರೋದ್ರಿಂದ ನಾವು ಅವ್ರಿಗೆ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ಆಗದೇ ಇರ್ಬೋದು. ಒಂದು ಮೆಸೇಜು ಮಾಡಲಿಲ್ವಲ್ಲ ಅಂತ ಅವರು ಆ ಕಡೆ ಅಂದ್ಕೊಳ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ತುಂಬ ಬ್ಯುಸಿ ಇದ್ದೀವಿ ಅಂತ. ಸೊ ಅವ್ರಿಗೆ ಒಂದು ರೀತಿ ತಪ್ಪಾದ ತಿಳುವಳಿಕೆ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದೆ ಅಂಥ ಸಮಯದಲ್ಲಿ. ಯಾಕೆ ಇವ್ರು ಮಾಡ್ತಾ ಇಲ್ಲ, ಇಷ್ಟು ದಿನ ಮಾಡ್ತಿದ್ರಲ್ಲ ಅಂತ. ಆದರೆ ನಮ್ಮ ಕೆಲಸದಲ್ಲಿರುವಂಥ ಜವಾಬ್ದಾರಿ ಹೆಚ್ಚಾಗಿರುತ್ತೆ, ಸಮಯ ಅಂದರೆ ಶಿಫ್ಟ್ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿರ್ಬೋದು. ಅದನ್ನು ನಾವು ಮುಂಚಿತವಾಗಿ ಅವ್ರಿಗೆ ತಿಳಿಸೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಆಗೋದಿಲ್ಲ, ಪರಿಸ್ಥಿತಿ ಏನು ಅಂತ ಅವ್ರಿಗೂ ಸಹ ಅರ್ಥ ಆಗುತ್ತೆ. ಸೊ ಇದು ಕೂಡ ಒಂದು ಇಂಡಿಕೇಟರ್ನ ರೀತಿ ಕೆಲಸ ಮಾಡುತ್ತೆ ಸಂಬಂಧಗಳಲ್ಲಿ. ಮುಂಚೆನೆ ನಾವು ಅವರಿಗೆ ತಿಳಿಸಿದರೆ ಆಗ ಅವರು ಇವರು ಬ್ಯುಸಿ ಇದ್ದಾರೆ, ಹಾಗಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಇನ್ನೊಂದು ಟ್ರಾಫಿಕ್ ರೂಲ್ನ ನಾವು ಫಾಲೋ ಮಾಡ್ತೀವಿ, ಅದೇನು ಅಂತ ಅಂದರೆ ಲೇನ್ ಡಿಸಿಪ್ಲಿನ್. ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಫಾಲೋ ಮಾಡಲೇಬೇಕಾದಂಥ ಒಂದು ಟ್ರಾಫಿಕ್ ರೂಲ್ ಇದು. ರಸ್ತೆಯಲ್ಲಿ ನಾವು ಹೋಗಬೇಕಾದ್ರೆ ಒಂದು ಲೇನ್ ಇರುತ್ತೆ. ಸೊ ಟೂ ವೀಲರ್ಗಳು ಹಾಗೆ ಹೋಗಬೇಕು, ಲೆಫ್ಟಲ್ಲಿ ಹೋಗಬೇಕು, ಕಾರ್ ಹೀಗೆ ಹೋಗಬೇಕು, ಆ ರೀತಿ ಇರುತ್ತೆ. ಸೊ ನಮ್ಮ ಲೈಫ್ನಲ್ಲೂ ಹಾಗೇ ನಮ್ಮದೇ ಆದಂಥ ಒಂದು ದಾರಿ ಇರುತ್ತೆ. ಯಾರೋ ಯಾವುದೋ ಒಂದು ಫೀಲ್ಡ್ನಲ್ಲಿ ತುಂಬ ಸಕ್ಸಸ್ಫುಲ್ ಆದರು ಅಂತ ಅಂದ್ಕೊಂಡು ನಾವು ಅದೇ ಫೀಲ್ಡ್ನಲ್ಲೇ ಹೋಗಬೇಕು ಅಂತ ಏನಿಲ್ಲ. ಯಾರಿಗೋ ಒಬ್ಬರಿಗೆ ಬಿಸ್ನೆಸ್ ಸೂಟ್ ಆಗ್ಬೋದು, ಇನ್ನೊಬ್ಬರಿಗೆ ಕೆಲಸದಲ್ಲಿ ಅವರು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ಬೋದು, ಇನ್ನೊಬ್ಬರು ಆರ್ಟಿಸ್ಟ್ ಆಗ್ಬೋದು. ಈ ರೀತಿ ಅವರಿಗೆ ತಕ್ಕಂಥ ಪ್ರೊಫೆಷನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ, ಆ ರೀತಿಯ ಫೀಲ್ಡ್ಸ್ಗೆ ಅವರು ಹೋಗಿರ್ತಾರೆ. ಹಾಗಂತ ಅವರು ಆ ಫೀಲ್ಡಲ್ಲಿ ಸಕ್ಸಸ್ ಆದರು ಅಂತ ಅಂದ್ಬಿಟ್ಟು ನಾವು ಅದೇ ಫೀಲ್ಡ್ಗೆ ಹೋಗಬೇಕು ಅಂತ ಏನಿಲ್ಲ. ಲೇನ್ ಡಿಸಿಪ್ಲಿನ ನಾವು ಹೇಗೆ ರಸ್ತೆಯಲ್ಲಿ ಫಾಲೋ ಮಾಡ್ತೀವೋ ಹಾಗೆ ನಮ್ಮ ಲೈಫ್ನಲ್ಲೂ ಕೂಡ ನಮ್ಮದೇ ಆದಂಥ ಒಂದು ಲೇನ್ ಏನಿದೆ, ನಮ್ಮ ದಾರಿ ಏನಿದೆ, ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾ ಸಾಗಬೇಕಾಗತ್ತೆ. ಸೊ ಇಲ್ಲೂ ಕೂಡ ಆ ರೂಲ್ನ, ಟ್ರಾಫಿಕ್ ರೂಲ್ನ ಅಪ್ಲೈ ಮಾಡ್ಕೋಬಹುದು. ಮತ್ತಷ್ಟು ಮಾತಾಡೋಣ ಟ್ರಾಫಿಕ್ ರೂಲ್ಸ್ನ ಹೇಗೆ ಲೈಫ್ಗೆ ನಾವು ಅಪ್ಲೈ ಮಾಡ್ಕೋಬಹುದು ಅನ್ನೋ ವಿಷಯದ ಬಗ್ಗೆ. ನೀವು ಕೂಡ ತಿಳಿಸ್ಬೋದು ಯಾವ ಟ್ರಾಫಿಕ್ ರೂಲ್ನ ನೀವು ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಟ್ರಾಫಿಕ್ ರೂಲ್ಸ್ನ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋದಾದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಮತ್ತೊಂದು ಟ್ರಾಫಿಕ್ ರೂಲ್ ಅಂತ ಅಂದರೆ ಅದು ಜೀಬ್ರಾ ಕ್ರಾಸಿಂಗ್. ಏನಕ್ಕೆ ರೋಡ್ನಲ್ಲಿ ಈ ಒಂದು ಜೀಬ್ರಾ ಕ್ರಾಸಿಂಗ್ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅಲ್ಲಿ ನಾವು ವಾಹನಗಳನ್ನ ನಿಲ್ಲಿಸಬೇಕಾಗತ್ತೆ ವಾಹನ ಸವಾರರು, ಆಗ ಪಾದಚಾರಿಗಳು ರೋಡ್ನ ಕ್ರಾಸ್ ಮಾಡ್ತಾರೆ. ಲೈಫ್ನಲ್ಲೂ ಹಾಗೇ ನಮ್ಮವರು ನಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಕೂಡ ಬರೀ ನನಗೆ ನಾನು ಮಾತ್ರ ಮುಖ್ಯ ಅನ್ನೋ ಒಂದು ಭಾವನೆಯನ್ನು ಬಿಟ್ಟು ನಮ್ಮವರಿಗೆ ಸಮಯವನ್ನು ಕೊಡಬೇಕಾಗತ್ತೆ. ನಮ್ಮ ಹತ್ತಿರದವ್ರಿಗೆ ಏನೋ ಒಂದು ಸಮಸ್ಯೆ ಇರಬಹುದು, ಅಥವಾ ನಮ್ಮ ಕಲೀಗಿಗೆ ಕೆಲಸದ ಒತ್ತಡ ಹೆಚ್ಚಿರಬಹುದು, ಏನೋ ಒಂದು ಸಮಸ್ಯೆಗಳಿರಬಹುದು. ಸೊ ಅವರಿಗೂ ಸ್ವಲ್ಪ ಸಮಯ, ಅವರಿಗೂ ಸ್ವಲ್ಪ

ಜಾಗವನ್ನು ಸ್ಪೇಸನ್ನು ಕೊಡಬೇಕಾಗತ್ತೆ. ಹಾಗೆ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಸು ನಮಗೆ ಇರಬೇಕಾಗತ್ತೆ. ಹೇಗೆ ರಸ್ತೆಯಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ನಾವು ಸ್ಟಾಪ್ ಮಾಡ್ತೀವಿ ಸಿಗ್ನಲ್ ಬಂದಾಗ, ಆಗ ನಾವು ಪಾದಚಾರಿಗಳಿಗೆ ಕ್ರಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಲ್ವಾ, ಹಾಗೇ ನಮ್ಮವರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗತ್ತೆ. ಅದು ಅವರ ಹಕ್ಕು ಅಂತ ನಾವು ತಿಳ್ಕೊಂಡು ಅವರಿಗೂ ಕೂಡ ಜಾಗ ಕೊಡಬೇಕಾಗತ್ತೆ, ಅವರಿಗೂ ಸಹ ಸಮಯ ಕೊಡಬೇಕಾಗತ್ತೆ. ಬರೀ ನಾವು ಮಾತ್ರ ಮೂವ್ ಆಗ್ತಿದ್ರೆ ಪಾದಚಾರಿಗಳು ಯಾವಾಗ ಕ್ರಾಸ್ ಮಾಡ್ತಾರೆ ರೋಡಲ್ಲಿ ಅಲ್ವಾ, ಅವರಿಗಾಗಿ ಆ ಒಂದು ನಿಯಮ ಇದೆ, ಟ್ರಾಫಿಕ್ ರೂಲ್ನ ನಾವೆಲ್ಲರೂ ಫಾಲೋ ಮಾಡ್ತಾ ಇದ್ದೀವಿ. ಅದೇ ರೀತಿ ಲೈಫ್ನಲ್ಲೂ ಕೂಡ ನಮ್ಮವರಿಗೂ ಸ್ವಲ್ಪ ಸಮಯವನ್ನು ನಾವು ಕೊಡಬೇಕಾಗತ್ತೆ, ಅವರ ಪರಿಸ್ಥಿತಿಯನ್ನು ಅವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆ ಮತ್ತೊಂದು ಟ್ರಾಫಿಕ್ ರೂಲ್ ಏನು ಅಂತ ಅಂದರೆ, ನೀವೆಲ್ಲ ನೋಡಿರ್ತೀರಾ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರೋ ಒಬ್ಬರು ಅವರಿಗೆ ಏನೋ ಒಂದು ಅರ್ಜೆನ್ಸಿ ಇರಬಹುದು, ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾರೆ ಅಂತ ಅಂದರೆ, ಎಲ್ಲರೂ ಹೀಗೆ ಮಾಡದೇ ಇರ್ಬೋದು, ಕೆಲವರು ಅವರು ಫಾಸ್ಟಾಗಿ ಮೂವ್ ಆದ್ರಲ್ಲ ಅವ್ರಿಗಿಂತ ನಾನು ಮುಂದೆ ಹೋಗಬೇಕು ಅಂತ ಓವರ್ಟೇಕ್ ಮಾಡ್ತಾರೆ. ಅವರ ಪರಿಸ್ಥಿತಿ ಏನಿದೆಯೋ ನಮಗೆ ಅದು ಗೊತ್ತಿಲ್ಲ, ಅವರು ಯಾಕೋ ಮುಂದೆ ಹೋಗಿದ್ದಾರೆ ಹೋಗಲಿ, ನಮಗೆ ಏನು ನಮ್ಮ ಜಾಗಕ್ಕೆ ತಲುಪೋದು ನಮ್ಮ ಡೆಸ್ಟಿನೇಷನ್ ತಲುಪೋದು ಮುಖ್ಯ ಆಗುತ್ತೆ. ಆದರೆ ಕೆಲವ್ರು ಏನು ಮಾಡ್ತಾರೆ, ಅವ್ರು ಸ್ಪೀಡಾಗಿ ಹೋದ್ರಲ್ಲ ಅವ್ರನ್ನ ಓವರ್ಟೇಕ್ ಮಾಡಬೇಕಲ್ಲ ಅಂತ ಚಾಲೆಂಜ್ ತೊಗೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಇದು ನಮ್ಮ ಲೈಫ್ನಲ್ಲೂ ಕೂಡ ಅಪ್ಲೈ ಆಗುವಂತಹ ರೂಲ್. ಹೇಗೆ ಯಾವುದೇ ವಾಹನವನ್ನು ನಾವು ಓವರ್ಟೇಕ್ ಮಾಡುವಂಥ ಅವಶ್ಯಕತೆ ನಮಗೆ ಇರೋದಿಲ್ವೋ, ಹಾಗೆ ಲೈಫ್ನಲ್ಲೂ ಎಲ್ಲರನ್ನೂ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಹೋಗಬೇಕು, ಲೈಫ್ನ ಒಂದು ಕಾಂಪಿಟೇಷನ್ ಥರ ನೋಡಬೇಕು ಅಂತ ನಾವು ಬದುಕಬೇಕಾಗಿಲ್ಲ. ಉದಾಹರಣೆಗೆ ನಮ್ಮ ಫ್ರೆಂಡ್ಗೆ ನಮಗಿಂತ ಮುಂಚೆ ಒಂದು ಕೆಲಸ ಸಿಕ್ಕಿರಬಹುದು, ಒಳ್ಳೆ ಕೆಲಸ ಸಿಕ್ಕಿರಬಹುದು, ಹಾಗೆ ನಮಗಿಂತ ಮುಂಚೆ ಯಾರೊಬ್ಬರು ಮನೆಯನ್ನು ಕಟ್ಟಿರಬಹುದು, ಸ್ವಂತ ಮನೆ ಅಂತ ಖರೀದಿಸಬಹುದು. ಆದರೆ ಅವರು ಮಾಡಿದ್ರು ಅಂತ ನಾವು ಮಾಡೋದಕ್ಕಾಗಲಿಲ್ಲ, ನಿಧಾನವಾಗಿದೆ ನಮ್ಮಲ್ಲಿ ಅಂತ ಅಂದ್ಕೊಂಡು ನಾವು ಅವರ ಒಂದು ಜರ್ನಿ ನೋಡಿಕೊಂಡು ನಮ್ಮ ಜರ್ನಿಯನ್ನು ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ಅವರ ಪ್ರಯಾಣ ಅವ್ರದ್ದು, ನಮ್ಮ ಪ್ರಯಾಣ ನಮ್ಮದು ಅಂತ ಅಂದ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಯಾರನ್ನು ಓವರ್ಟೇಕ್ ಮಾಡೋದು ಬೇಕಿಲ್ಲ. ರಸ್ತೆಯಲ್ಲೂ ಸಹ ಈ ರೂಲ್ ಅಪ್ಲೈ ಆಗುತ್ತೆ, ಟ್ರಾಫಿಕ್ ರೂಲ್. ಹಾಗೆ ಲೈಫ್ಗೂ ಕೂಡ ಈ ಒಂದು ರೂಲ್ ಅಪ್ಲೈ ಆಗೇ ಆಗುತ್ತೆ. ಯಾರನ್ನು ಹಿಂದಿಕ್ಕೋ ಅಂತಹ ಒಂದು ಅಭ್ಯಾಸ ಬೇಕಾಗಿಲ್ಲ, ಅದರ ಅವಶ್ಯಕತೆ ಖಂಡಿತ ಇಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಲೈನಲ್ಲಿ ಮುಂದೆ ಸಾಗ್ತಾ ಇರಬೇಕಾಗತ್ತೆ, ಎಂದಿಗೂ ನಿಲ್ಲದೆ ಮುಂದೆ ಸಾಗಬೇಕಾಗತ್ತೆ ಅಷ್ಟೇ. ಕೆಲವೊಂದು ಸಲ ಒಂದು ಸಣ್ಣ ಪುಟ್ಟ ಬ್ರೇಕ್ಗಳು ತೊಗೊಂಡ್ರೂ ಸಹ ಪರ್ಮನೆಂಟಾಗಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ, ಮುಂದೆ ಹೋಗಲೇಬೇಕು, ಹೀಗೆ ಸಾಗ್ತಾ ಇರಬೇಕಾಗತ್ತೆ. ಇದು ಟ್ರಾಫಿಕ್ನಲ್ಲೂ ಅಪ್ಲೈ ಆಗುತ್ತೆ, ಲೈಫ್ಗೂ ಅಪ್ಲೈ ಆಗುತ್ತೆ. ನೀವು ಕೂಡ ತಿಳಿಸ್ಬೋದು ಯಾವ ಒಂದು ಟ್ರಾಫಿಕ್ ರೂಲ್ನ ನಿಮ್ಮ ಲೈಫ್ಗೆ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480901013. ಈಗ ಗಣಪ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಗುಡ್ ಈವ್ನಿಂಗ್ ಮೇಡಮ್ ಅಂತ ಪಾಟೀಲ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾನು ಟ್ರಾಫಿಕ್ ರೂಲ್ನ ಫಾಲೋ ಮಾಡ್ತೀನಿ, ಅದರಲ್ಲೂ ರಾಂಗ್ ಸೈಡಿಂದ ಓವರ್ಟೇಕ್ ಮಾಡೋದಿಲ್ಲ. ಇದನ್ನೇ ನನ್ನ ಲೈಫ್ಗೆ ನಾನು ಅಪ್ಲೈ ಮಾಡ್ಕೊಳ್ತೀನಿ, ಈ ಒಂದು ಪ್ರಿನ್ಸಿಪಲನ್ನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಲೈಫಲ್ಲಿ ಟ್ರಾಫಿಕ್ ಆದರೂ ಕೂಡ ನಿಂತು ಹೊರಡುವುದೇ ಸುರಕ್ಷಿತವಾದ ಪ್ರಯಾಣಕ್ಕೆ ಒಳ್ಳೆಯದಾಗತ್ತೆ ಅದರಿಂದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಂತು ಸಾಗಬೇಕಾಗತ್ತೆ, ಆಗ ಪ್ರಯಾಣ ಸುರಕ್ಷಿತವಾಗಿರುತ್ತೆ ಅಂತ ಇವರು ಹೇಳ್ತಾ ಇರೋದು. ಓಕೆ. ಹಾಗೆ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರರವರ ಸಂದೇಶ ಬಂದಿದೆ. ನಮ್ಮ ಗಮನ ಬೇರೆ ಕಡೆ ಹೋದರೆ ನಿಲ್ಲಿಸುವುದಕ್ಕೆ ಕೆಂಪು ಬಣ್ಣ ಬಳಸಬೇಕು. ನಾನು ಕೆಲಸವೊಂದನ್ನು ಯಶಸ್ವಿಯಾಗಿ ಮುಗಿಸಲು ಮೂರು ಹಂತಗಳನ್ನು ಹೀಗೆ ಗುರುತಿಸ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಏ ಹರಿಹರನ್ ವಿಜ್ಞಾನ ನಗರದಿಂದ ಹಸಿರು ದೀಪ ಕಾರ್ಯರೂಪಕ್ಕೆ ತರುವಂತಹ ಒಂದು ಸಿಗ್ನಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರ ಸಂದೇಶ ಇದು? ನಂಬರ್ ಎನಿಗ್ ವಿತ್ 7430 ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಈಗ ಏಕ್ ಲವ್ಯ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಟ್ರಾಫಿಕ್ ರೂಲ್ಸ್ನ ನಮ್ಮ ಲೈಫ್ಗೆ ಅಪ್ಲೈ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಮಾತಾಡ್ತಾ ಇದ್ದೀವಿ ನಾನ್ಸ್ಟಾಪ್ ಸಂಜೆಯಲ್ಲಿ. ಮತ್ತೊಂದು ಟ್ರಾಫಿಕ್ ರೂಲ್ ಅಂದರೆ, ಟೂ ವೀಲರ್ ಡ್ರೈವಿಂಗ್ ಆದರೆ ಹೆಲ್ಮೆಟ್ ಇರಲೇಬೇಕು, ಹಾಗೆ ಕಾರ್ನಲ್ಲಿ ಸೀಟ್ ಬೆಲ್ಟ್. ಈ ಎರಡು ರೂಲ್ಗಳು ಅಂದರೆ ಈ ರೂಲ್ಸ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಲೈಫ್ಗೆ ಹೇಗೆ ಇದು ಅಪ್ಲೈ ಆಗುತ್ತೆ ಅಂದರೆ, ನಾವು ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಟೂ ವೀಲರ್ಲಿ ಹೋಗಬೇಕಂದ್ರೆ ಹೆಲ್ಮೆಟ್ ತೊಗೊಂಡು ಹೋಗೇ ಹೋಗ್ತೀವಿ, ಹಾಗೆ ಕಾರಲ್ಲಿ ಕೂತ್ಕೊಳ್ತಿದ್ದಾಗೆ ಸೀಟ್ ಬೆಲ್ಟ್ನ ಹಾಕ್ತೀವಿ. ಯಾಕೆ ಅಂದರೆ ಇದು ನಮಗೆ ನಮ್ಮ ಸುರಕ್ಷತೆಗೆ ಅಂತ ಮಾಡಿರುವಂಥ ಒಂದು ನಿಯಮ. ಲೈಫ್ನಲ್ಲೂ ಅಷ್ಟೇ ಸಣ್ಣ ಸಣ್ಣ ಮುನ್ನೆಚ್ಚರಿಕೆಗಳನ್ನ ನಾವು ತೊಗೋಬೇಕಾಗತ್ತೆ. ಆ ಮುನ್ನೆಚ್ಚರಿಕೆಗಳು ಏನು ಮಾಡುತ್ತೆ, ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸುತ್ತೆ. ಈ ಹೆಲ್ಮೆಟ್ ಏನು ಕೆಲಸ ಮಾಡುತ್ತೆ, ಸೀಟ್ ಬೆಲ್ಟ್ ಏನು ಕೆಲಸ ಮಾಡುತ್ತೆ, ಅದೇ ಕೆಲಸಗಳನ್ನ ನಮ್ಮ ಲೈಫ್ನಲ್ಲಿ ಕೆಲವೊಂದು ಪ್ರಿಕಾಷನ್ಸ್ ಮಾಡುತ್ತೆ. ಉದಾಹರಣೆಗೆ, ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಹಣಕಾಸು ಬೇಕಾಗಿರುತ್ತೆ ಅಂತ ಅಂದರೆ, ಅದನ್ನು ನಾವು ಮುಂಚೆನೇ ಸೇವ್ ಮಾಡ್ಕೊಂಡಿರಬೇಕಾಗತ್ತೆ. ಅದು ಬಿಟ್ಟು ಹಣ ಬಂದಾಗ ಆದಷ್ಟು ಖರ್ಚು ಮಾಡ್ತಾ ಇದ್ದರೆ ಸೇವಿಂಗ್ಸ್ ಎಲ್ಲಿರುತ್ತೆ ಅಲ್ವಾ? ಅದು ಆ ಒಂದು ಪರಿಸ್ಥಿತಿ ಬಂದಾಗ ಅಯ್ಯೋ ಮಾಡಬೇಕಾಗಿತ್ತು ಅಂತ ರಿಗ್ರೆಟ್ ಮಾಡ್ಕೊಳ್ಳೋ ಬದಲು, ಆಗ ನಮಗೆ ಓ ಈ ರೀತಿ ಪ್ರಿಕಾಷನ್ ತೊಗೊಂಡಿದ್ರೆ ಹೀಗೆ ಆಗ್ತಿರ್ಲಿಲ್ಲ, ನಾವು ಖರ್ಚು ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆನೇ ಸೇವಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಲೈಫ್ನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನ ನಾವು ತುಂಬಾ ಸುರಕ್ಷಿತವಾಗಿ ಇಟ್ಕೋಬೇಕಾಗತ್ತೆ. ಅದನ್ನು ಕಳ್ಕೊಂಡ ಮೇಲೆ ಅಯ್ಯೋ ಕಳ್ಕೊಂಡ್ಬಿಟ್ವಲ್ಲ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಮ್ಮ ಆರೋಗ್ಯ, ಮೊದಲನೇದಾಗಿ ಆರೋಗ್ಯ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಂದು ಬೇಸಿಕ್ ನೀಡಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದಪ್ಪ ಅಂದರೆ ಅದು ಆರೋಗ್ಯ. ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೇರ್ಲೆಸ್ನೆಸ್ ಮಾಡದೇನೆ ಸಮಯಕ್ಕೆ ಸರಿಯಾಗಿ ಆರೋಗ್ಯದಲ್ಲಿ ಆಗುವಂಥ ಏರುಪೇರುಗಳನ್ನ, ಆ ರೀತಿಯ ವ್ಯತ್ಯಾಸಗಳನ್ನ ಗುರುತಿಸಿ ನಾವು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಬೇಕಾಗತ್ತೆ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಮೆಡಿಸಿನ್ಗಳಾಗ್ಬೋದು, ಏನೇ ಆಗಬಹುದು, ಆಗಾಗ ಕಾಲಕಾಲಕ್ಕೆ ನಾವು ನಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗತ್ತೆ. ಸೊ ಇದೆಲ್ಲನೂ ಲೈಫ್ನ ಸೀಟ್ ಬೆಲ್ಟ್ಗಳ ಥರ ಅಥವಾ ಹೆಲ್ಮೆಟ್ ಥರ, ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅಂದಾಗ ಆಗ ನಾವು ಓ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಆವಾಗ ನಮಗೆ ಪ್ರಿಕಾಷನ್ನ ಒಂದು ಇಂಪಾರ್ಟೆನ್ಸ್ನ ಅರ್ಥ ಆಗೋದ್ರ ಬದಲು ಅದು ಮುಂಚೆನೇ ಗೊತ್ತಾದರೆ ಆ ಸಮಸ್ಯೆ ಬರೋದೇ ಇಲ್ಲ. ಸೊ ಇದೆಲ್ಲವೂ ಕೂಡ ಒಂದು ರೀತಿ ನಮಗೆ ಹೇಳ್ಕೊಡುತ್ತೆ ಲೈಫ್ನಲ್ಲಿ ಹೇಗಿರಬೇಕು ಅಂತ. ಹೆಲ್ಮೆಟ್ ಹಾಕ್ಕೊಳ್ಳೋದು ಏನಕ್ಕೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಸೀಟ್ ಬೆಲ್ಟ್ ಕೂಡ ಇದೇ ರೀತಿ ನಮ್ಮ ಲೈಫ್ನಲ್ಲೂ ಕೂಡ ಎಷ್ಟೊಂದು ವಿಷಯಗಳಲ್ಲಿ, ಈಗ ಕೆಲವು ಉದಾಹರಣೆಗಳು ಕೊಟ್ಟೆ, ಬಟ್ ಎಷ್ಟೊಂದು ವಿಷಯಗಳಲ್ಲಿ ನಾವು ಪ್ರಿಕಾಷನ್ಸ್ ತೊಗೋಬಹುದು, ಆಗ ಮುಂದೆ ಸಮಸ್ಯೆ ಆಗೋದು ತಪ್ಪತ್ತೆ. ಇನ್ನು ನಮ್ಮೆಲ್ಲರಿಗೂ ಪ್ರತಿದಿನವೂ ಕೂಡ ಮನೆಯಿಂದ ಹೊರಗೆ ಬಂದರೆ ಕಾಡುವಂಥದ್ದು ಅದು ಟ್ರಾಫಿಕ್ ಜ್ಯಾಮ್. ನಾವು ಟೂ ವೀಲರಲ್ಲೇ ಹೋಗಲಿ ಅಥವಾ ಕಾರಲ್ಲೇ ಹೋಗಲಿ, ಯಾವುದರಲ್ಲೇ ಹೋದರೂ ನಮಗೆ ಟ್ರಾಫಿಕ್ ಜ್ಯಾಮ್ ಅನ್ನೋದು ಕಾಡೇ ಕಾಡುತ್ತೆ. ಸೊ ಟ್ರಾಫಿಕ್ ಜ್ಯಾಮ್ ಏನಪ್ಪ ಒಂದು ಪಾಠವನ್ನು ಹೇಳ್ಕೊಡುತ್ತೆ ಅಂದರೆ, ನಾವು ಮನೆಯನ್ನು ಸರಿಯಾದ ಸಮಯಕ್ಕೆ ಬಿಟ್ಟಿರ್ತೀವಿ, ಹೊರಟಿರ್ತೀವಿ, ಆದರೆ ಸರಿಯಾದ ರೂಟಲ್ಲೂ ಹೋಗ್ತಾ ಇರಬಹುದು, ಆದರೆ ಟ್ರಾಫಿಕ್ ಜಾಮ್ ಅನ್ನೋದು ನಮ್ಮ ಕೈಲಿ ಇದೆಯಾ? ಇಲ್ಲ ಅಲ್ವಾ? ಸೊ ಏನಾಗುತ್ತೆ, ನಾವು ಮನೆಯಿಂದ ಕರೆಕ್ಟ್ ಟೈಮ್ಗೆ ಹೊರಟಿದ್ರು ಕೂಡ ನಾವು ಪೀಕ್ ಅವರ್ಸ್ನಲ್ಲಿ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ನಲ್ಲಿ ಸಿಗಾಕೊಡ್ಬೇಕಾಗತ್ತೆ. ಆಗ ನಾವು ಎಷ್ಟೇ ಆತುರದಲ್ಲಿದ್ದರೂ ಕೂಡ ನಾವು ಹೋಗಬೇಕಾಗಿರುವಂಥ ರೋಡ್ನಲ್ಲಿರುವಂಥ ವಾಹನಗಳು ಏನಾದರೂ ಕ್ಲಿಯರ್ ಆಗುತ್ತಾ, ಮಾಯ ಆಗ್ಬಿಡತ್ತಾ? ಇಲ್ಲ ಅಲ್ವಾ? ಕಾಯಲೇಬೇಕಾಗತ್ತೆ. ಲೈಫ್ನಲ್ಲೂ ಅಷ್ಟೇ, ಕೆಲವು ವಿಷಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಸೊ ಆಗ ನಾವು ಕಾಯಬೇಕಾಗತ್ತೆ. ಯಾವುದೋ ಒಂದು ಎಕ್ಸಾಮ್ ಬರೆದಿರ್ತೀವಿ, ಅದರ ರಿಸಲ್ಟ್ಗೆ ವೇಟ್ ಮಾಡ್ತಿರ್ತೀವಿ, ಅದು ಸ್ವಲ್ಪ ಲೇಟ್ ಆಗಬಹುದು. ಯಾವುದೋ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಿರ್ತೀವಿ, ಅದು ಲೇಟ್ ಆಗಬಹುದು. ನಮ್ಮ ಯಾವುದೋ ಒಂದು ಪ್ಲ್ಯಾನ್ ಪೋಸ್ಟ್ಪೋನ್ ಆಗ್ತಾ ಹೋಗಬಹುದು. ಸೊ ಆ ಸಮಯದಲ್ಲಿ ಬೇಸರ ಆಗುತ್ತೆ ನಿಜ, ಬಟ್ ಅಂಥ ಟೈಮ್ನಲ್ಲಿ ಕೋಪ ಮಾಡ್ಕೊಳ್ಳೋದು, ತಾಳ್ಮೆಯನ್ನು ಕಳ್ಕೊಳ್ಳೋದು, ಅದೆಲ್ಲ ಮಾಡೋದ್ರಿಂದ ಪರಿಸ್ಥಿತಿ ಏನಾದರೂ ಬದಲಾಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ತಾಳ್ಮೆಯಿಂದ ಕಾಯೋದು ಕೂಡ ಪ್ರಯಾಣದ, ಅಂದರೆ ನಮ್ಮ ಲೈಫ್ನ ಪ್ರಯಾಣದ ಒಂದು ಭಾಗ ಅಂತ ಅಂದ್ಕೋಬೇಕಾಗತ್ತೆ. ಸೊ ನಾವು ಪ್ರಿಕಾಷನ್ಸ್ನ ತೊಗೋಬೇಕು, ಅಂದರೆ ಹೆಲ್ಮೆಟ್, ಸೀಟ್ ಬೆಲ್ಟ್ ಇದೆಲ್ಲವೂ ಕೂಡ ನಮ್ಮ ಲೈಫ್ನಲ್ಲಿ ಇದೆ, ಅದನ್ನು ತೊಗೋಬೇಕು. ಹಾಗೇ ನಾವು ಟ್ರಾವೆಲ್ ಮಾಡಬೇಕಾದ್ರೆ, ಅಂದರೆ ಲೈಫ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಟ್ರಾಫಿಕ್ ಜ್ಯಾಮ್ ಆಗುತ್ತೆ, ಯಾವುದೋ ಒಂದು ಕೆಲಸಗಳು ಡಿಲೇ ಆಗಬಹುದು. ಅಂತಹ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕಾಗತ್ತೆ ಅನ್ನೋದನ್ನು ಟ್ರಾಫಿಕ್ ಜ್ಯಾಮ್ ಈ ಒಂದು ಸುಂದರ ಪಾಠವನ್ನು ನಮಗೆ ಹೇಳ್ಕೊಡುತ್ತೆ. ದಿನಾ ನಾವು ಎಷ್ಟೋ ಸಮಯವನ್ನು ಟ್ರಾಫಿಕ್ ಜ್ಯಾಮ್ನಲ್ಲಿ ಕಳೀತೀವಿ, ಆದರೆ ನೋಡಿ ಎಷ್ಟೆಲ್ಲ ಪಾಠಗಳನ್ನ ನಮಗೆ ಹೊರಗೆ ಈ ಟ್ರಾಫಿಕ್ ಜ್ಯಾಮ್, ಸಿಗ್ನಲ್ಗಳು, ಈ ಸೀಟ್ ಬೆಲ್ಟ್, ಹೆಲ್ಮೆಟ್, ಈ ಲೇನ್ ಡಿಸಿಪ್ಲಿನ್, ಟ್ರಾಫಿಕ್ಕಲ್ಲಿ ಸ್ಪೀಡ್ ಲಿಮಿಟ್, ಇದೆಲ್ಲವೂ ನಮಗೆ ಎಷ್ಟೊಂದೆಲ್ಲ ಪಾಠಗಳನ್ನ ಲೈಫ್ಗೆ ಬೇಕಾಗುವಂತಹ ಪಾಠಗಳನ್ನ ಹೇಳ್ಕೊಡ್ತಾ ಇದೆ ಅಲ್ವಾ? ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ. ಈಗ ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿ ಗುಡ್ಡ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನ ನೋಡುವಂತಹ ಸಮಯ. ಹ್ಯಾಬಿಲ್ ರಾಘವೇಂದ್ರ ರವರು ಸಂದೇಶ ಕಳಿಸಿದ್ದಾರೆ ಭದ್ರಾವತಿಯಿಂದ. ಹೆಬ್ಬಾಳದ ರಮೇಶ್ ಗೀತೆಗಳನ್ನ ಮೆಚ್ಚಿದ್ದಾರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಹಾಡುಗಳನ್ನ ಕೇಳುವಾಗ ಹಸಿರು ಬಣ್ಣ ಬಳಸಿ ಕೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಇಂಗ್ ವಿತ್ 0592 8. ಹಾಗೆ ಬುದ್ಧಿ ಮಾತುಗಳು, ಹೆತ್ತವರ ಬುದ್ಧಿ ಮಾತುಗಳು ಮಕ್ಕಳ ಪಾಲಿಗೆ ಯಾವಾಗಲೂ ಕೆಂಪು ದೀಪ ಅನಿಸುತ್ತೆ. ತಪ್ಪು ಸರಿ ನಿರ್ಧರಿಸುವಾಗ ಮಕ್ಕಳು ಮಾಡುತ್ತಾರೆ ಲೋಪ ಅಂತ ಹೇಳ್ತಾ ಇದ್ದಾರೆ ಸಿದ್ಧಾರ್ಥರವರು. ಹಾಗೆ ಟ್ರಾಫಿಕ್ ಜಾಮ್ ಮೇಡಮ್, 5-6 ಗಂಟೆ ರೇನ್ಬೋದಲ್ಲಿ ಅಂತ ಹೇಳ್ತಾ ಇದ್ದಾರೆ ಗಣೇಶ್ ರವರು. ನಮನ ಗಣೇಶ್, ಉಡುಪಿ ಕಾರ್ಕಳ ಬಜಗುಳಿಯಿಂದ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಟ್ರಾಫಿಕ್ ರೂಲ್ಸ್ ನಮ್ಮ ಲೈಫ್ ಲೆಸನ್ಸ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಪ್ರಯಾಣ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾ ಸುರಕ್ಷಿತವಾಗಿರಲಿ, ಹಾಗೆ ಲೈಫ್ನಲ್ಲೂ ಕೂಡ ಒಂದಷ್ಟು ಪಾಠಗಳು, ಟ್ರಾಫಿಕ್ ಸಿಗ್ನಲ್ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಆಗಿರ್ಬೋದು ಹೇಳ್ಕೊಡುತ್ತಲ್ಲ, ಆ ಸುಂದರ ಪಾಠಗಳನ್ನ ನಮ್ಮ ಲೈಫ್ಗೂ ಕೂಡ ನಾವು ಅಪ್ಲೈ ಮಾಡ್ಕೊಳ್ತಾ ಇರೋಣ. ನಮ್ಮೆಲ್ಲರ ಪ್ರಯಾಣ ಸುಂದರವಾಗಿರಲಿ ಅಂತ ಆಶಿಸೋಣ ಸ್ನೇಹಿತರೆ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ ಜೆ ಕುಸುಮ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಯು ಆರ್ ಅನಂತಮೂರ್ತಿ ಸಮಕಾಲೀನ ಬರಹಗಾರರಲ್ಲಿ ಅದಮ್ಯ ಚೇತನ ಅಂತಾನೆ ಹೆಸರು ಪಡೆದವರು. ಸಂಸ್ಕಾರ, ಭಾರತೀಪುರ, ಘಟಶ್ರಾದ್ಧ, ಅವಸ್ಥೆ, ದಿವ್ಯಾ, ಸೂರ್ಯನ ಕುದುರೆ, ಹೀಗೆ ಅವರ ಎಲ್ಲ ಕಾದಂಬರಿಗಳು ಪ್ರಸಿದ್ಧವಾದ ಕಾದಂಬರಿಗಳು. ಸಾಹಿತ್ಯಕ್ಕೆ ಅವರು ನೀಡಿದ ಸೇವೆಯನ್ನು ಪರಿಗಣಿಸಿ ಅವರಿಗೆ 1994 ಜ್ಞಾನಪೀಠ ಪ್ರಶಸ್ತಿ ಅರಸಿ ಬಂತು. ನಮ್ಮ ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಅವರ ಧ್ವನಿಯನ್ನು ಕೇಳೋಣ. ಶತಮಾನದ ಸಾಹಿತ್ಯವನ್ನು ಅವಲೋಕಿಸ್ತಾ ಒಂದು ಸಂಸ್ಕೃತಿಯ ಒಳಿತು ಅಂದ್ರೆ ಏನು, ಒಂದು ಸಂಸ್ಕೃತಿ ಬೆಳೆದು ಬರೋದು ಹೇಗೆ, ಸಾಹಿತ್ಯಕ್ಕೆ ಏನೆಲ್ಲ ಪ್ರೇರಣೆಗಳು ಇರುತ್ತವೆ ಅನ್ನೋದನ್ನ ವಿವರಿಸಿದ್ದಾರೆ. ಅವರ ಸಂದರ್ಶನದ ಆಯ್ದ ಒಂದು ಭಾಗವನ್ನ ನಾವೀಗ ಆಲಿಸೋಣ.
3: ನಮ್ಮದಲ್ಲದ ಇನ್ನೊಂದು ಚರಿತ್ರೆಯಲ್ಲೂ ಬದುಕ್ತಾ ಇದ್ದೀವಿ ಅನ್ನೋದು ಮೊದಲನೇ ಮಹಾಯುದ್ಧದ ಕಾಲ. ಆ ಅನುಭವ ಸಾರ್ವತ್ರಿಕಗೊಳ್ಳುತ್ತಾ ಹೋಗಿರೋದೇ ಭಾರತದ ಚರಿತ್ರೆ. ಅದಕ್ಕೆ ತದ್ವಿರುದ್ಧವಾದ್ದು ಇರಲಿಲ್ಲ ಅಂತಲ್ಲ, ಇದ್ದರೂ ಇದು ನಮ್ಮ ವಿದ್ಯಾಭ್ಯಾಸವನ್ನು, ನಮ್ಮ ಜೀವನ ಕ್ರಮವನ್ನು, ನಾವು ತಿನ್ನುವ ಆಹಾರವನ್ನು, ನಾವು ಮಾಡುವ ಆಲೋಚನೆಗಳನ್ನು ಇವತ್ತು ಕಟ್ಟುತ್ತಾ ಇದೆ. ಅದರ ನಡುವೆ ಕನ್ನಡ ತನ್ನತನವನ್ನು, ತನ್ನ ವಿಶಿಷ್ಟತೆಯನ್ನು ಹೇಗೆ ಕಾಪಾಡಿಕೊಳ್ಳಲು ನೋಡಿದೆ. ನೋಡುವಾಗ ಅದರ ಮುಖ್ಯ ಪ್ರೇರಣೆಗಳೇನು, ಮುಖ್ಯವಾದ ಪ್ರೇರಣೆಗಳು ಜಗತ್ತಿನಲ್ಲೇ ಮುಖ್ಯವಾದ ಪ್ರೇರಣೆಗಳು ಯಾವುದು ಅಂತ ನೋಡಿದಾಗ ಅತ್ಯಂತ ಮುಖ್ಯ ಪ್ರೇರಣೆಗಳು ಎರಡು: ಸಮತೆಯ ಹಸಿವು ಮತ್ತು ದೇವರ ಹಸಿವು ಅಂತ ಕರೆದೆ. ಈ ಶತಮಾನದ ಎರಡು ದೊಡ್ಡ ಹಸಿವುಗಳು, ಬಹಳ ದೊಡ್ಡವರಲ್ಲಿ ಕಂಡ ಹಸಿವುಗಳು ಇವೆರಡು. ಯಾರಲ್ಲಿ ಈ ಎರಡು ಹಸಿವು ಒಟ್ಟಿಗೆ ಇತ್ತೋ, ಒಟ್ಟಿಗೆ ಸಮತೆಯ ಹಸಿವೆ ದೇವರ ಹಸಿವಾಗಿ ಅಥವಾ ಆಧ್ಯಾತ್ಮಿಕತೆಯ ಹಸಿವಾಗಿ, ಆಧ್ಯಾತ್ಮಿಕ ಹಸಿವು ಅನ್ನೋದೇನೆ ಅದು ಸಫಲವಾಗೋದಕ್ಕೋಸ್ಕರವಾಗಿಯೇ ಅದು ಸಮತೆಯ ಹಸಿವಾಗದು. ಇದು ಈ ಶತಮಾನದಲ್ಲಿ ಮಾತ್ರ ಅಲ್ಲ, ಕನ್ನಡ ನಾಡಿಗೆ 12 ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ವಚನಕಾರರಲ್ಲಿ ಶಿವನ ಬಗ್ಗೆ ಇರುವ ಹಸಿವು, ಆಧ್ಯಾತ್ಮಿಕ ಹಸಿವು ಅಲ್ಲಿಗೆ ನಿಲ್ಲೇ ಇಲ್ಲ, ಸಮತೆಯ ಹಸಿವಾಯಿತು. ಯಾವುದು ಸಮತೆಯ ಹಸಿವು, ಯಾವುದು ಆಧ್ಯಾತ್ಮಿಕ ಹಸಿವು ಅನ್ನುವುದನ್ನು ವ್ಯತ್ಯಾಸ ಮಾಡಿ ಹೇಳಲಾರದೇ ಇದ್ದಷ್ಟು ಒಂದೇ ಆಯಿತು. ಅದು ಗಾಢವಾದರೆ ಆಧ್ಯಾತ್ಮಿಕ ಹಸಿವು, ಅದು ಸಮತೆಯ ಹಸಿವಾಗತ್ತೆ. ಸಮತೆಯ ಹಸಿವು ಅತ್ಯಂತ ಗಾಢವಾದಾಗ ಅದು ಕೇವಲ ಮನುಷ್ಯರ ನಡುವಿನ ಸಮತೆಯ ಹಸಿವಾಗದೆ ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲವನ್ನೂ ಒಳಗೊಳ್ಳೋದಕ್ಕೆ ಶುರು ಮಾಡುತ್ತೆ.
4: ಐರೋಪ್ಯೀಕರಣದ ಮುಖಾಂತರ ಸಮತೆ ಮತ್ತು ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗಾಢವಾಗುವುದರ ಮುಖಾಂತರ ಸಮತೆ, ಇವೆರಡರ ನಡುವೆ ಒಂದು ತಿಕ್ಕಾಟಾಗಿದೆ. ಅದನ್ನು ನೀವು ಕನ್ನಡ ಸಾಹಿತ್ಯದ ಉದ್ದಕ್ಕೂ ಬೇಂದ್ರೆಯಲ್ಲಿ, ಕುವೆಂಪುರವರಲ್ಲಿ, ಮಾಸ್ತಿಯಲ್ಲಿ ಕಾಣಬಹುದು. ಹೆಚ್ಚು ಕಾರಂತರಲ್ಲದ ಕಾಣುತ್ತೋ ಇಲ್ಲಿ ಹೋಗೋದು ಅಂದರೆ ಅವರು ಇದ್ದದ್ದು ಒಂದೇ ಬಟ್ಟೆಯಲ್ಲಿ, ಆಡಿದ್ದು ಒಂದೇ ಮಾತನ್ನು. ಅವರು
3: ಅಂದರೆ ಒಂದು ಹೊಸ ವಿಚಾರ ಡಾರ್ವಿನ್ ಮುಖಾಂತರ ಬಂತಲ್ಲ, ಆ ರೀತಿಯ ಹೊಸ ವಿಚಾರಗಳೆಲ್ಲ ಹುಟ್ಟಿದ್ದು ಯುರೋಪಿನ ವಿಕೇಂದ್ರೀಕೃತಗೊಳ್ಳೋದರ ಮುಖಾಂತರ ಬೆಳೆದ ಭಾಷೆಗಳಿಂದ, ಜನಸಾಮಾನ್ಯರ ಭಾಷೆಯಲ್ಲಿ ಅಂತ ಅದರ ಅರ್ಥ. ಅಂಥ ಇಂಗ್ಲೀಷ್ ಭಾಷೆಯೇ ಶೇಕ್ಸ್ಪಿಯರನ್ನು ಪಡೆಯಬಲ್ಲದಾಗಿತ್ತು, ಆಮೇಲೆ ವರ್ಡ್ಸ್ವರ್ತನ್ನು ಪಡೆಯಬಲ್ಲದಾಗಿತ್ತು, ರಷ್ಯಾದಲ್ಲಿ ಟಾಲ್ಸ್ಟಾಯನ್ನು ಪಡೆಯಬಲ್ಲದಾಗಿತ್ತು, ಇಟಾಲಿಯನ್ನಲ್ಲಿ ಡ್ಯಾಂಟಿಯನ್ನು ಪಡೆಯಬಲ್ಲದಾಗಿತ್ತು, ಭಾರತದಲ್ಲೂ ಕೂಡ ತುಳಸಿದಾಸನನ್ನು ಪಡೆದದ್ದು ಅಂತಹ ಭಾಷೆ,

0: ಕಬೀರನನ್ನು ಪಡೆದಂಥ ಭಾಷೆ, ಪಂಪನನ್ನು ಬಸವನನ್ನು ಅಲ್ಲಮನನ್ನು ಪಡೆದಂಥ ಭಾಷೆ. ಆದರೆ ಅದು ತನ್ನ ಹಿಂದಿನದನ್ನು ನಿರಾಕರಿಸಲಿಲ್ಲ, ಅದರ ಜೊತೆ ಸಂವಾದ ಮಾಡಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಯುಆರ್ ಅನಂತಮೂರ್ತಿ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು. ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಇನ್ನೇನು 6:20 ಆಗಲಿದೆ. 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ನವದೆಹಲ್ಯಾಂ ಭಾರತ್ ಸ್ವಿಟ್ಜರ್ಲ್ಯಾಂಡ್ ಶಿಖರ ವಾರ್ತಾ ಸಂಪನ್ನಾ. ವ್ಯಾಪಾರ ಸಂಬಂಧಾನ್ ಸಂಪ್ರವರ್ಧಯಿತುಂ ವೈಶ್ವಿಕೀಂ ಸಂಭರಣ ಶೃಂಖಲಾಂ ದೃಢಯಿತುಂ ಚ ಉಭೌ ದೇಶೌ ಪ್ರತಿಬದ್ಧೌ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಯುರೋಪಿಯ ಸಂಘ ವ್ಯಾಪಾರ ಸಂಧಿಃ ಭಾರತಸ್ಯ ಉತ್ಕೃಷ್ಟ ವಾರ್ತಾ ಕೌಶಲಸ್ಯ ಪರಿಚಾಯಿಕಾ ಇತಿ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್. ಪಂಜಾಬ ಮುಖ್ಯಮಂತ್ರಿ ಕಾರ್ಯಾಲಯಸ್ಯ ಭ್ರಷ್ಟಾಚಾರ ಪ್ರಕರಣೆ ಉಚ್ಚ ನ್ಯಾಯಾಲಯಸ್ಯ ಕಠೋರಃ ಸಮಾದೇಶಃ. ಪ್ರವರ್ತನ ನಿದೇಶಾಲಯಸ್ಯ ಅಭಿಯೋಗಾನ್ ಆಧೃತ್ಯ ಸಿಬಿಐ ಅನ್ವೇಷಣಸ್ಯ ಅಪಿ ಸಮಾದೇಶಃ. ಅಪಿ ಚ ಕರ್ನಾಟಕ ಕೇರಳ ತಮಿಳುನಾಡು ಪ್ರಭೃತಿ ದಕ್ಷಿಣ ಪ್ರದೇಶು ಶ್ವಃ ಪರ್ಯಂತ ಅತಿವೃಷ್ಟಿಃ ಸಂಭಾವ್ಯತೆ ಇತಿ ಋತು ವಿಜ್ಞಾನ ವಿಭಾಗಃ. ಅಥ ವಾರ್ತಾಃ ವಿಶದೀಕೃತ್ಯ. ಸೈನ್ಯ ಪ್ರಶಿಕ್ಷಣೆ ರಕ್ಷಾ ಉದ್ಯೋಗೇಷು ಚ ಮೈತ್ರಿ ಸಂಬಂಧಾನ್ ದೃಢಯಿತುಂ ಅದ್ಯ ಭಾರತೇನ ಸ್ವಿಟ್ಜರ್ಲ್ಯಾಂಡ್ ದೇಶೇನ ಸಹ ನವದೆಹಲ್ಯಾಂ ಅಭೂತಪೂರ್ವಃ ವಿಚಾರ ವಿನಿಮಯಃ ಸಮಾಚರಿತಃ. ವಿದೇಶ ಮಂತ್ರಾಲಯಸ್ಯ ಸಚಿವೇನ ಸಿಬಿ ಜಾರ್ಜ್ ಇತ್ಯನೇನ ಸಹರ್ಷಂ ವಿಜ್ಞಾಪಿತಂ ಯತ್ ಸ್ವಿಸ್ ಸಂಸ್ಥಾಃ ಮೇಕ್ ಇನ್ ಇಂಡಿಯಾ ಇತಿ ರಾಷ್ಟ್ರೀಯ ಸಂಕಲ್ಪಸ್ಯ ಛಾಯಾಯಾಂ ಆತ್ಮನಿರ್ಭರ ರಕ್ಷಾ ಉತ್ಪಾದನೆ ಸಹಭಾಗಿತ್ವಂ ವಿಧಾತುಂ ಅರ್ಹಂತಿ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಭಾವಪೂರ್ಣ ಆಮಂತ್ರಣೇನ ಭಾರತಧರಾಂ ಸಂಪ್ರಾಪ್ತಃ ಸ್ವಿಸ್ ರಾಷ್ಟ್ರಪತಿಃ ಗಾಯ್ ಪಾರ್ಮೆಲಿನ್ ಅದ್ಯ ಮಂತ್ರಿಮಂಡಲಸ್ತರೀಯ ವಾರ್ತಾಸು ಸಹಭಾಗೀಭೂತ್ವಾ ಪಂಚ ಮಹತ್ವಪೂರ್ಣಾನಿ ಸಹಮತಿ ಪತ್ರಾಣಿ ಹಸ್ತಾಕ್ಷರಿತವಾನ್. ಅಸೌ ಟಿಇಪಿಎ ವ್ಯಾಪಾರ ಸಂಧೇಃ ಪ್ರಥಮ ವಾರ್ಷಿಕೋತ್ಸವ ವೇಳಾಯಾಂ ಸಮೃದ್ಧಿ ಶಿಖರ ಸಮ್ಮೇಳನೆ ಅಪಿ ರಾಷ್ಟ್ರಸ್ಯ ಪ್ರತಿನಿಧಿತ್ವಂ ವಿಧಾಸ್ಯತಿ. ಇತದತಿರಿಚ್ಯ ಸಪ್ತವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಜೂನ್ ಮಾಸೆ ಜೆನೆವಾ ನಗರೆ ಸಮಾಯೋಜ್ಯಮಾನೆ ಎಐ ಶಿಖರ ಸಮ್ಮೇಳನೆ ಉಭಾವಪಿ ದೇಶೌ ಮಾನವ ಕಲ್ಯಾಣಾಯ ದೃಢ ಸಂಕಲ್ಪಬದ್ಧೌ ವರ್ತೇತೆ. ಭಾರತಸ್ಯ ರಾಜಕೀಯ ಯಾತ್ರಾಯಾಂ ಆಗತೇನ ಸ್ವಿಸ್ ಸಂಘಸ್ಯ ರಾಷ್ಟ್ರಪತಿನ ಗಾಯ್ ಪರ್ಮೆಲಿನ್ ಇತ್ಯನೇನ ಸಹ ಕೇಂದ್ರೀಯ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅದ್ಯ ನವದೆಹಲ್ಯಾಂ ಔಪಚಾರಿಕ ಸಮ್ಮೇಳನಂ ಅಕರೋತ್. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಸ್ವೀಯ ಹೃದಯೋದ್ಗಾರಂ ಪ್ರಕಾಶಯನ್ ವಿದೇಶ ಮಂತ್ರಿಣಾ ಭಾರತ ಯುರೋಪಿಯ ಮುಕ್ತ ವ್ಯಾಪಾರ ಸಂಘ ಸಂಧಿ ಸಂಜಾತ ಪ್ರತಿಶ್ರುತಿಂ ಅವಸ್ರತ್ಯ ದ್ವೈಪಕ್ಷೀಯ ಸಹಯೋಗ ವಿಸ್ತರಣಾಯ ರಾಷ್ಟ್ರಪತೇಃ ಪಾರ್ಮೆಲಿನ್ ಇತ್ಯಸ್ಯ ಸಹೃದಯತಾ ಭೂರಿಶಃ ಅಭಿನಂದಿತಾ. ಇತದತಿರಿಚ್ಯ ಅಸೌ ಸವಿಶ್ವಾಸಂ ಪ್ರೋಕ್ತವಾನ್ ಯತ್ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ರಾಷ್ಟ್ರಪತೇಃ ಆಸನ್ನಃ ವಿಚಾರ ವಿನಿಮಯಃ ಉಭಯೋಃ ದೇಶಯೋಃ ಬಹುವಿಧ ಸಂಬಂಧಂ ಜಗತಿ ಸುದೂರಂ ಪ್ರಸಾರಯಿಷ್ಯತಿ. ನವದೆಹಲ್ಯಾಂ ಮ್ಯೂನಿಕ್ ನೇತ್ರಿ ಸಮ್ಮೇಳನೆ ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವೋಚತ್ ಯತ್ ಭಾರತ ಅಮೆರಿಕಾ ದೇಶಯೋಃ ಮಧ್ಯೆ ವ್ಯಾಪಾರ ಸಂಧೇಃ ಸಂಭಾಷಣ ಪ್ರಕ್ರಿಯಾ ಅಧುನಾಪಿ ಪ್ರವರ್ತತೆ ಪೂರ್ಣತಾಂ ಚ ನಾಧಿಗತಾ. ಮಂತ್ರೇಣ ಸ್ಪಷ್ಟೀಕೃತಂ ಯತ್ ಏಷಾ ವಾರ್ತಾ ಅತ್ಯಂತಂ ಗಭೀರಾ ಸೂಕ್ಷ್ಮ ವಿಚಾರೈಃ ಯುಕ್ತಾ ಚ ಅಸ್ತಿ. ಸಾ ನ್ಯಗಾದೀತ್ ಯತ್ ವ್ಯಾಪಾರ ಸಂತುಲನಂ ಭಾರತಸ್ಯ ಪಕ್ಷೆ ಅನುಕೂಲಮಸ್ತಿ. ದ್ವೈಪಕ್ಷೀಯ ವಾರ್ತಾ ಚ ಮತಾಂತರ ನಿರಸನಾಯ ಸರ್ವೋತ್ತಮಂ ಸಾಧನಮಸ್ತಿ. ಪಂಜಾಬ ಹರಿಯಾಣ ಉಚ್ಚ ನ್ಯಾಯಾಲಯಃ ಮುಖ್ಯಮಂತ್ರಿ ಕಾರ್ಯಾಲಯಸ್ಯ ವಿಶೇಷಾಧಿಕಾರಿಣಮುದ್ದಿಶ್ಯ ಪ್ರವೃತ್ತಸ್ಯ ಸ್ಥಾನಾಂತರಣಾಯ ಭ್ರಷ್ಟಾಚಾರ ಪ್ರಕರಣಸ್ಯ ಅನ್ವೇಷಣಾಯ ಸಿಬಿಐ ಸಂಸ್ಥಾಂ ಆದಿಶತ್. ಪ್ರವರ್ತನ ನಿದೇಶಾಲಯಸ್ಯ ಅಭಿಯೋಗಾನ್ ವೀಕ್ಷ್ಯ ಉಚ್ಚ ನ್ಯಾಯಾಲಯಃ ಇತಂ ನಿರ್ಣಯಂ ಕೃತವಾನ್. ನ್ಯಾಯಾಲಯೇನ ಸ್ಪಷ್ಟೀಕೃತಂ ಯತ್ ಉಚ್ಚ ಪದಸ್ಥಾನಾಂ ಭ್ರಷ್ಟಾಚಾರ ಪ್ರಕರಣಾನಾಂ ನಿಷ್ಪಕ್ಷ ಸತ್ಯತಾ ಪ್ರಕಟನಾಯ ಸಿಬಿಐ ಅನ್ವೇಷಣಂ ಅತ್ಯಾವಶ್ಯಕಮಸ್ತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಅನುಕ್ಷಣಂ ಅದ್ಯ.

0: ಪ್ರೊಜೆಕ್ಟ್ ಚೀತಾ ಇತ್ಯುಪಕ್ರಮೆ ಅದ್ಯ ಕೂನೂ ರಾಷ್ಟ್ರೀಯ ಉದ್ಯಾನೆ ಭಾರತೆ ಜಾತಾಯಾಃ KJP 21 ಚಿತ್ರಕ್ಯಾಃ ಗರ್ಭಾತ್ ಪಂಚ ಸ್ವಸ್ಥ ಶಾವಕಾಃ ಅಜನಿಷತ. ಅನೇನ ಸಹ ಭಾರತೆ ಚಿತ್ರಕಾಣಾಂ ಆಹತ್ಯ ಸಂಖ್ಯಾ ಷಷ್ಟಿಃ ಯಾವತ್ ಸಂವೃತ್ತಾ. ಕೇಂದ್ರೀಯ ಪರ್ಯಾವರಣ ಮಂತ್ರಿ ಭೂಪೇಂದ್ರ ಯಾದವ ಪ್ರೋಕ್ತವಾನ್ ಯತ್ ಏತೇಷಾಂ ಪಿತುಃ ಬೋತ್ಸ್ವಾನಾ ದೇಶೀಯತ್ವಾತ್ ಭಾರತೆ ಪ್ರಥಮತಯಾ ಬೋತ್ಸ್ವಾನಾ ವಂಶಾನುಕ್ರಮಣಸ್ಯ ಆರಂಭಃ ಭವತಿ. ಯಃ ವರ್ಧಮಾನ ಚಿತ್ರಕ ಪ್ರಜಾತಯೆ ನೂತನಂ ಆನುವಂಶಕ ಸಾಮರ್ಥ್ಯಂ ವಿಧಾಸ್ಯತಿ. ವಿದ್ಯಾಲಯೇಷು ಬಾಲಕಾನಾಂ ಆತ್ಮಿಕ ವಿಕಾಸಾಯ ಮನಃಶಾಂತಯೆ ಸಂಪೂರ್ಣಾಭ್ಯುದಯಾಯ ಚ ರಾಷ್ಟ್ರೀಯ ಮಾನಸಿಕ ಸ್ವಾಸ್ಥ್ಯ ನೀತ್ಯಾಃ ಪ್ರಾರೂಪಂ ವಿಕಾಸಯಿತುಂ ಅದ್ಯ ಕೇಂದ್ರೀಯ ಶಿಕ್ಷಾ ಮಂತ್ರಿ ಪ್ರಹ್ಲಾದ ಜೋಶಿ ಮಂತ್ರಾಲಯಸ್ಯ ಉಚ್ಚ ಪದಸ್ಥೈಃ ಅಧಿಕಾರಿಭಿಃ ಸಹ ಗಭೀರಂ ವಿಚಾರ ಮಂಥನಂ ವಿಹಿತವಾನ್. ಕೇಂದ್ರೀಯ ಸಂಚಾರ ಮಂತ್ರಾಲಯೇನ ಅದ್ಯ ವಿಜ್ಞಾಪಿತಂ ಯತ್ ತಸ್ಯ ಸಂಚಾರ ಸಾಥಿ ಇತಿ ನಾಮಧೇಯಂ ಜಾಲಪುಟಂ ತ್ರಯೋವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಮೈ ಮಾಸೆ ಸ್ವಪ್ರವರ್ತನಾದಾರಭ್ಯ ಸಾಂಪ್ರತಂ ಯಾವತ್ ತ್ರಿಂಶತ್ ಕೋಟಿಃ ಅಭ್ಯಾಗಮನಾನಿ ವ್ಯತೀತವತ್. ಮಂತ್ರಾಲಯಸ್ಯ ದೂರಸಂಚಾರ ವಿಭಾಗೇನ ನಿರ್ಮಿತಂ ಇದಂ ಸುಗಮ ಅಂತರ ಪೃಷ್ಠ ಸಂಪನ್ನಂ ಜಾಲಪುಟಂ ಉಪಭೋಕ್ತೃಭ್ಯಃ ಸಂದಿಗ್ಧ ದೂರಭಾಷ ಆಹ್ವಾನಾನಾಂ ಸಂದೇಶಾನಾಂ ಚ ಶೀಘ್ರ ಪ್ರತಿವೇದನ ಸುವಿಧಾಂ ವಿದಧಾತಿ. ಏತತ್ ಜಾಲಪುಟಂ ಅನಧಿಕೃತ ಚಲ ದೂರಭಾಷ ಸಂಬಂಧಾನ್ ಜ್ಞಾಪಯತಿ ನಷ್ಟ ಮುಷ್ಯತ ಯಂತ್ರಾಣಿ ರೋಧಯತಿ ತೇಷಾಂ ಪ್ರಾಮಾಣಿಕತಾಂ ಚ ಪರೀಕ್ಷತೆ. ಅನೇನ ಮಂಚೇನ ಸಾಂಪ್ರತಂ ಚತುರ್ದಶ ಲಕ್ಷಾಧಿಕಾನಿ ನಷ್ಟ ಯಂತ್ರಾಣಿ ಪುನರ್ಲಬ್ಧಾನಿ ಚತುಃ ಕೋಟ್ಯಧಿಕಾನಾಂ ನಾಗರಿಕ ನಿವೇದಾನಾಂ ಚ ನಿಷ್ಠಾಪೂರ್ವಕಂ ಸಮಾಧಾನಾನಿ ಚ ವಿಹಿತಾನಿ. ನವದೆಹಲ್ಯಾಂ ಸಮಾಯೋಜಿತೆ ವಿಶ್ವ ವಾಸ ಭೂಮಿ ದಿವಸ ಸಮಾರೋಹೆ ಕೇಂದ್ರೀಯ ಆವಾಸ ನಗರ ಕಾರ್ಯ ರಾಜ್ಯ ಮಂತ್ರಿ ತೋಖನ್ ಸಾಹು ಅವೋಚತ್ ಯತ್ ಪರ್ಯಾವರಣ ಸಂರಕ್ಷಣ ಆಧುನಿಕ ವಿಕಾಸಶ್ಚ ನ ದ್ವೌ ಪೃಥಕ್ ಮಾರ್ಗೌ ಪ್ರತ್ಯುತ ಏಕಸ್ಯೈವ ಪ್ರಗತಿ ರಥಸ್ಯ ದ್ವೇ ಚಕ್ರೇ ಸ್ತಃ. ಮಂತ್ರಿ ಪ್ರವರೇಣ ಸಹರ್ಷಂ ನಿಗದಿತಂ ಯತ್ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರತಮ ವರ್ಷಾಭ್ಯಂತರೆ ವಿಕಸಿತ ಭಾರತಸ್ಯ ಸ್ವಪ್ನಂ ರಾಷ್ಟ್ರಸ್ಯ ಮುಖ್ಯಂ ಲಕ್ಷ್ಯಂ ಅಸ್ಮಾಕಂ ನಗರಾಣಿ ಗ್ರಾಮಾಂಚ ಹರಿತ ಸ್ವಚ್ಛ ಸುಂದರ ಜೀವನಾನುಕೂಲಾನ್ ವಿಧಾತುಮಸ್ತಿ. ಮಂತ್ರಿಣಾ ಸವಿಶೇಷಂ ನಿಗದಿತಂ ಯತ್ ಸಾಂಪ್ರತಿಕೇಷು ವರ್ಷೇಷು ಭಾರತೇನ ಸ್ವನೀತೀನಾಂ ಕೇಂದ್ರೇನ್ ಮಾನವ ಗರಿಮ್ಣಾ ಸಹ ಪರ್ಯಾವರಣ ಸಂತುಲನಂ ಪರಮ ಪ್ರಾಧಾನ್ಯೇನ ಸಮಾದೃತಂ. ಮತದಾತ್ರಿ ಸೂಚೀನಾಂ ವಿಶೇಷ ಗಹನ ಪುನರೀಕ್ಷಣ ವೇಳಾಯಾಂ ಏಕಪಕ್ಷೀಯ ನಿರ್ಣಯ ಗ್ರಹಣಸ್ಯ ಅಭಿಯೋಗೇನ ಮುಖ್ಯ ನಿರ್ವಾಚನಾಯುಕ್ತಸ್ಯ ಜ್ಞಾನೇಶ ಕುಮಾರಸ್ಯ ಸದ್ಯಃ ಪದಚ್ಯುತಿಂ ಪ್ರಾರ್ಥಯಂತೀಂ ಯಾಚಿಕಾಂ ಅದ್ಯ ಉಚ್ಚತಮ ನ್ಯಾಯಾಲಯಃ ಅಂತರಿಮ ಆದೇಶ ಪ್ರದಾನೇನ ಅಸ್ವೀಕೃತವಾನ್. ಸರ್ವೋಚ್ಚ ಪೀಠೇನ ಸಹರ್ಷಂ ಸ್ಪಷ್ಟೀಕೃತಂ ಯತ್ ಪ್ರಥಮಂ ತಾವತ್ ಪ್ರತ್ಯುತ್ತರದಾತೃಭ್ಯಃ ಉತ್ತರಂ ಪ್ರಾಪ್ಯ ವೈಧಾನಿಕ ನಿಯಮಾನಾಂ ಲಂಘನಂ ಜಾತಂ ನ ವಾ ಇತಿ ಪರೀಕ್ಷಿಷ್ಯತೆ. ನ್ಯಾಯಾಲಯೇನ ಏತದಪಿ ಸಮಾಲೋಚಿತಂ ಯತ್ ಕೇವಲಂ ವೃತ್ತಪತ್ರ ವಾರ್ತಾಃ ಸಮಾಶ್ರಿತ್ಯ ಏಕಪಕ್ಷೀಯ ಆದೇಶಃ ಪಾರಿತಃ ಭವಿತುಂ ನ ಅರ್ಹತಿ. ಪೀಠೇನಾಂಕಿತಂ ಯತ್ ಯದಿ ಸಾಕ್ಷ್ಯೈಃ ಏತತ್ ಸಿದ್ಧಂ ಭವೇತ್ ಯತ್ ನಿರ್ಣಯಾಃ ಆವಶ್ಯಕ ಬಹುಮತೇನ ನ ಗೃಹೀತಾಃ ತರ್ಹಿ ತೇಷಾಂ ಸರ್ವಥಾ ಪುನರ್ವಿಚಾರಃ ಸಂಭವೇತ್. ಎಲ್ ನೀನೋ ಪ್ರಭಾವಜನ್ಯ ಅಲ್ಪವೃಷ್ಟ್ಯ ಜಲಾಶಯ ಸಂಚಯೇಷು ನ್ಯೂನತಾಂ ಸಮೀಕ್ಷ್ಯ ಮಹಾರಾಷ್ಟ್ರಸ್ಯ ಜಲಸಂಸಾಧನ ಮಂತ್ರಿ ಗಿರೀಶ ಮಹಾಜನಃ ಅಕ್ಟೋಬರ್ 16 ದಿನಾಂಕಾತ್ ಸರ್ವೇಷು ನಗರೇಷು ನ್ಯೂನತಮಂ 10% ಜಲಮಿತವ್ಯಯಂ ಸಮಾದಿಶತ್. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಕರ್ನಾಟಕ ಕೇರಳ ತಮಿಳುನಾಡು ಪುದುಚೇರಿ ಪ್ರದೇಶೇಷು ಶ್ವಃ ಯಾವತ್ ಅತಿವೃಷ್ಟಿಪರ ಸೂಚನಾ ಪ್ರಕಟಿತ. ವಿಭಾಗೇನ ಉಕ್ತಂ ಯತ್ ಆಗಾಮಿ ದಿನ ದ್ವಯೇ ಮರಾಠವಾಡೆ ವಿದರ್ಭ ಕ್ಷೇತ್ರೇಷು ಚ ವಾತಾವರಣಂ ಅನುಕೂಲಂ ಭವಿಷ್ಯತಿ ಇತಿ ವಾರ್ತಾಃ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ

0: ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ಕೇಳ್ತಾ ಇದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:30. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
2: ನಮಸ್ತೆ, ಶುಭ ಸಂಜೆ. ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಎಲ್ಲ ಆತ್ಮೀಯ ಕೇಳುಗರಿಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ದಿನದ ವಿಶೇಷ ಏನು, ಹಾಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಗುರು ಶಿಷ್ಯರ ಬಾಂಧವ್ಯ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಆಲಿಸಬಹುದು. ಸಾಮಾನ್ಯವಾಗಿ ಗುರು ಅಂದ ತಕ್ಷಣ ಶಾಲೆಗೆ ಹೋಗಿ ಕಪ್ಪು ಹಲಗೆಯ ಮೇಲೆ ಬರೆಯುವ ಶಿಕ್ಷಕರಷ್ಟೇ ನೆನಪಾಗ್ತಾರೆ ಅಲ್ವಾ? ಆದರೆ ಸ್ವಲ್ಪ ಯೋಚಿಸಿ, ನಮಗೆ ಪ್ರತಿದಿನ ಪ್ರತಿ ಕ್ಷಣ ಪಾಠವನ್ನು ಕಲಿಸುವ ಪ್ರತಿಯೊಬ್ಬರು ಕೂಡ ಶಿಕ್ಷಕರೇ ಆಗಿರ್ತಾರೆ. ಪ್ರಕೃತಿ ನಮಗೆ ತಾಳ್ಮೆಯನ್ನು ಕಲಿಸುತ್ತೆ, ಸೋಲು ನಮಗೆ ಗೆಲ್ಲುವ ಹಠವನ್ನು ಕಲಿಸುತ್ತೆ, ಸಣ್ಣ ಮಗು ನಮಗೆ ಕಲ್ಮಶವಿಲ್ಲದ ನಗು ಮತ್ತು ಕುತೂಹಲವನ್ನು ಕಲಿಸುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಹಾಗೂ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಕರಾಗಿರ್ತೀವಿ. ಗುರು ಎಂದರೆ ಕೇವಲ ಜ್ಞಾನ ಕೊಡುವವರಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ದಿಕೊಳ್ಳುವಂತೆ ಮಾಡುವಂತಹ ಆತ್ಮಸಾಕ್ಷಿ ಕೂಡ ಹೌದು. ಗುರು ಶಿಷ್ಯ ಬಾಂಧವ್ಯದ ಪ್ರಮುಖ ಮೌಲ್ಯಗಳು ಕೂಡ ನೆನಪಾಗುತ್ತೆ. ಶ್ರದ್ಧೆ ಮತ್ತು ವಿನಯ ಅನ್ನೋದು ಜೊತೆಯಾಗಿರಬೇಕು. ಶಿಷ್ಯನಲ್ಲಿ ಜ್ಞಾನದ ಹಸಿವು ಮತ್ತು ವಿನಯ ಇದ್ದಾಗ ಮಾತ್ರ ಗುರುವಿನ ಜ್ಞಾನ ಸಾರ್ಥಕ ಆಗುತ್ತೆ. ಪರಸ್ಪರ ಗೌರವ ಯಾವಾಗಲೂ ಜೊತೆಯಾಗಿ ಇರಬೇಕು. ಒಳ್ಳೆಯ ಶಿಕ್ಷಕ ವಿದ್ಯಾರ್ಥಿಗೆ ದಾರಿಯನ್ನು ತೋರಿಸಿದ್ರೆ ಒಳ್ಳೆಯ ವಿದ್ಯಾರ್ಥಿ ಶಿಕ್ಷಕನಿಗೆ ಇನ್ನಷ್ಟು ಕಲಿಯುವ ಉತ್ಸಾಹವನ್ನು ಕೊಡ್ತಾನೆ. ಸತ್ಯ ಮತ್ತು ಮಾರ್ಗದರ್ಶನ ಅತ್ಯವಶ್ಯಕ ಆಗತ್ತೆ. ಜೀವನದ ಕತ್ತಲೆಯನ್ನು ದೂರ ಮಾಡಿ ಸರಿಯಾದ ದಾರಿಯನ್ನು ತೋರಿಸುವುದೇ ಈ ಬಾಂಧವ್ಯದ ಅಂತಿಮ ಗುರಿ. ನಾವು ಕೊನೆಯವರೆಗೂ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ನಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರಿಂದಲೂ ಕೂಡ ಒಂದೊಳ್ಳೆ ವಿಷಯವನ್ನು ನಾವು ಕಲಿಬಹುದು. ನಮ್ಮ ಅನುಭವದಿಂದ ಇತರರಿಗೆ ಒಳ್ಳೆಯದನ್ನು ನಾವು ಬೋಧನೆ ಮಾಡಬಹುದು. ಯಾರೋ ಒಬ್ಬರು ಹೇಳಿದ್ರಂತೆ, ಕಲಿಯುವುದು ಜೀವನ, ಕಲಿಸುವುದು ಪ್ರೀತಿಯಂತೆ. ಇಂದಿನ ದಿನ ನಮ್ಮಲ್ಲಿರುವ ಕಲಿಯುವ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಗು ಅಂತಂದರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂದರೆ ನಾಶ ಮಾಡೋನು ಅಥವಾ ನಿವಾರಿಸೋನು. ನಮ್ಮಲ್ಲಿನ ಅಜ್ಞಾನವನ್ನು ತೊಡೆದುಹಾಕಿ ಸತ್ಪಥದಲ್ಲಿ ನಡೆಯೋದಕ್ಕೆ ಯಾರ್ಯಾರು ಪ್ರೇರೇಪಣೆಯನ್ನು ನೀಡ್ತಾರೋ ಅವರೇ ನಮ್ಮ ಜೀವನದ ಗುರು. ಭಾರತೀಯ ಸಂಪ್ರದಾಯದಲ್ಲಿ ಗುರುವಿಗೆ ದೇವಸ್ಥಾನದ ದೇವರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ. ವಿದ್ಯೆಯನ್ನು ಕಲಿಸುವುದಷ್ಟೇ ಅಲ್ಲದೆ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸಿ ಉತ್ತಮವಾದ ಮೌಲ್ಯಗಳನ್ನ ಧಾರೆ ಎರೆಯುವವರೇ ಗುರು. ನಮ್ಮ ಪುರಂದರದಾಸರು ಹೇಳಿರುವಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂದರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಜೀವನದಲ್ಲಿ ಸತ್ಯವನ್ನು ಅಥವಾ ಮುಕ್ತಿಯನ್ನು ಕಾಣಲು ಸಾಧ್ಯ ಇಲ್ಲ. ಗುರು ಮತ್ತು ಶಿಷ್ಯರ ಅವಿನಾಭಾವ ಸಂಬಂಧ ಮತ್ತು ಆ ಒಂದು ಶ್ರೇಷ್ಠತೆಯನ್ನು ಸಾರುವಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ. ಆಚಾರ್ಯ ಶಂಕರರ ಮೇಲಿನ ಅಚಲ ಭಕ್ತಿಯಿಂದ ಪದ್ಮಪಾದರು ನದಿಯನ್ನು ದಾಟುವಾಗ ನೀರಿನಲ್ಲಿ ಕಮಲದ ಹೂವುಗಳು ಮೂಡಿಬಂದದ್ದು. ಈ ಒಂದು ಕಥೆಯು ಗುರುವಿನ ಮೇಲಿನ ಶಿಷ್ಯನ ನಿಸ್ವಾರ್ಥ ಭಕ್ತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯ ಉಡುಪಿಯಲ್ಲಿ ತಮ್ಮ ಶಿಷ್ಯರಿಗೆ ಜ್ಞಾನವನ್ನ ಧಾರೆಯನ್ನು ಹಿರಿದು ಆ ತತ್ವಗಳನ್ನು ಸಮಾಜದ ಕಲ್ಯಾಣಕ್ಕಾಗಿ ಹರಡುವಂತೆ ಮಾಡಿದ್ದು. ಗದುಗಿನ ವೀರ ನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಕುಳಿತು ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಕಾವ್ಯವನ್ನು ರಚಿಸಿದಂತಹ ಕುಮಾರವ್ಯಾಸರು ದೈವಿಕ ಸ್ಫೂರ್ತಿಯನ್ನೇ ತಮ್ಮ ಗುರುವಾಗಿಸಿಕೊಂಡು ಅಮರ ಸಾಹಿತ್ಯವನ್ನು ಕರುಣಿಸಿದಂತಹ ಒಂದು ಉದಾಹರಣೆ. ಹಾಗೆಯೇ ಭಾರತದ ಹೆಮ್ಮೆಯ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಮತ್ತು ಅವರ ಶಿಷ್ಯ ಕೆಎಸ್ ಕೃಷ್ಣನ್ ಅವರ ಒಂದು ಅವಿನಾಭಾವ ಸಂಬಂಧ ವಿಜ್ಞಾನ ಜಗತ್ತಿನ ಅತ್ಯಂತ ಶ್ರೇಷ್ಠ ಗುರು ಮತ್ತು ಶಿಷ್ಯ ಜೋಡಿ ಅಂತಲೇ ಹೇಳ್ಬೋದು. ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ನಲ್ಲಿ ರಾಮನವರ ಮಾರ್ಗದರ್ಶನದಲ್ಲಿ ಕೃಷ್ಣನ್ ಕೆಲಸ ಮಾಡಿದ್ರು. ಈ ಗುರು ಶಿಷ್ಯರ ಜೋಡಿಯು ಒಟ್ಟಾಗಿ ನಡೆಸಿದಂತಹ ಸಂಶೋಧನೆಯೇ ವಿಶ್ವವಿಖ್ಯಾತ ರಾಮನ್ ಪರಿಣಾಮ. ಕೃಷ್ಣನ್ ಅವರು ತಮ್ಮ ಸಂಶೋಧನೆಯ ಯಶಸ್ಸಿನ ಸಂಪೂರ್ಣ ಯಶಸ್ಸನ್ನು ತಮ್ಮ ಗುರುವಾದ ಸಿ ವಿ ರಾಮನ್ ಅವರಿಗೆ ನೀಡಿದ್ರು. ರಾಮನ್ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಬರುವಲ್ಲಿ ಈ ಗುರು ಶಿಷ್ಯರ ಪರಿಶ್ರಮವೇ ಮುಖ್ಯ ಆಗಿತ್ತು.

ಇನ್ನು ಭಾರತೀಯ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಗುರು ಶಿಷ್ಯ ಜೋಡಿ ಅಂತ ಹೇಳಿದ್ರೆ ಮಹಾನ್ ರಾಜ ನೀತಿಜ್ಞ ಚಾಣಕ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇನ್ನು ಆಧುನಿಕ ಜಗತ್ತಿನಲ್ಲಿಯೇ ಕ್ರೀಡೆಯೇ ಒಂದು ದೊಡ್ಡ ಸಾಧನೆಯ ಕ್ಷೇತ್ರ. ಕ್ರಿಕೆಟ್ ಲೋಕದ ದಂತಕತೆ ಸಚಿನ್ ತೆಂಡೂಲ್ಕರ್ ಮತ್ತು ಅವರ ಬಾಲ್ಯದ ಕೋಚ್ ರಾಮಕಾಂತ್ ಅಚ್ರೇಕರ್ ಅವರ ಸಂಬಂಧ ಕೂಡ ಅಪ್ರತಿಮವಾದದ್ದು. ಇನ್ನು ಒಟ್ಟಾರೆ ಸಾರಾಂಶವನ್ನು ಹೇಳುವುದಾದರೆ, ವಿಜ್ಞಾನ, ರಾಜಕೀಯ ಅಥವಾ ಕ್ರೀಡೆಯೇ ಆಗಿರಲಿ, ನಿಜವಾದ ಗುರು ಅಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಶಿಷ್ಯನೊಳಗೆ ಹುದುಗಿರುವಂತಹ ಸಾಮರ್ಥ್ಯವನ್ನು ಹೊರತಂದು ಜಗತ್ತಿಗೆ ಪರಿಚಯಿಸುವಂತಹ ಒಬ್ಬ ನಿಜವಾದ ನಾಯಕ ಕೂಡ ಹೌದು. ಇಂತಹ ಇನ್ನೂ ಅನೇಕ ಕಥೆಗಳು ನಮ್ಮ ಕಣ್ಣ ಮುಂದಿದೆ. ಆಧ್ಯಾತ್ಮಿಕ ಇತಿಹಾಸದಲ್ಲಿ ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದ ಎನ್ನುವುದು ಕೇವಲ ಇಬ್ಬರು ವ್ಯಕ್ತಿಗಳ ಹೆಸರಲ್ಲ, ಅದೊಂದು ರೀತಿಯ ಶಕ್ತಿ. ಗುರುವು ಜ್ಞಾನದ ದೀಪವನ್ನು ಹಚ್ಚಿದ್ರೆ ಶಿಷ್ಯನು ಆ ಬೆಳಕನ್ನ ಇಡೀ ಜಗತ್ತಿಗೆ ಹರಡ್ತಾ ಹೋಗ್ತಾನೆ. ಇದಕ್ಕೆ ಉದಾಹರಣೆ ಇವರೇ. ಅಜ್ಞಾನವನ್ನ ಹೋಗಲಾಡಿಸಿ ಒಬ್ಬ ಸಾಮಾನ್ಯ ಯುವಕನನ್ನ ವಿಶ್ವ ಗುರುವಿನ ಮಟ್ಟಕ್ಕೆ ಏರಿಸಿದ ಈ ಗುರು ಶಿಷ್ಯರ ಸಂಬಂಧ ಮಾನವ ಕುಲಕ್ಕೆ ಎಂದೆಂದು ಕೂಡ ಮಾದರಿಯಾಗಿದೆ. ಇನ್ನು ಪಶ್ಚಿಮ ಜಗತ್ತಿನ ತತ್ವಜ್ಞಾನದಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಎನ್ನುವ ಸರಪಳಿ ಜ್ಞಾನದ ಶಕ್ತಿಯನ್ನ ಜಗತ್ತಿಗೆ ತೋರಿಸಿದೆ. ಪ್ಲೇಟೋ ಅರಿಸ್ಟಾಟಲ್ಗೆ ಜ್ಞಾನದ ದಾರಿಯನ್ನ ತೋರಿಸಿದ ಗುರು ಆದರೆ, ಅರಿಸ್ಟಾಟಲ್ ತತ್ವಜ್ಞಾನದ ಮೂಲಕ ಅಲೆಕ್ಸಾಂಡರ್ನಂತಹ ವಿಶ್ವ ವಿಜೇತನನ್ನ ರೂಪಿಸಿದಂತಹ ಮಹಾನ್ ಗುರು. ಕೇವಲ ವಿದ್ಯೆ ಕಲಿಸುವ ಸಂಬಂಧವಲ್ಲದೆ ಒಬ್ಬ ವ್ಯಕ್ತಿಯ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಿ ಜಗತ್ತನ್ನ ಬದಲಾಯಿಸಬಲ್ಲ ಗುರುವಿನ ಶಕ್ತಿಯನ್ನ ಈ ಎಲ್ಲ ಉದಾಹರಣೆಗಳು ಕೂಡ ನಮಗೆ ಕಲಿಸುತ್ತೆ.

ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರಂ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರಂ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನು ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ 27 ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಬರ ಪರಿಶೀಲಿಸಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆ ಹಾನಿ ಹಾಗೂ ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇನ್ನೊಂದೆಡೆ, ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಶೇಕಡ 59% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಗಾಣ, ಗುಂಡ್ಲುಪೇಟೆ ತಾಲೂಕಿನ ನಿಟ್ರೆ ಗ್ರಾಮದಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆ ಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಹಾಗೂ ವಿಬಿ ಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು, 41,770 ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳಿಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 100 ದಿನಗಳ ಕಾರ್ಯ, ನೇಮಕಾತಿ, ಆದ್ಯತಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ಹಾಗೂ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಕೆಪಿಎಸ್ ಶಾಲೆಗಳ ಡಿಪಿಆರ್ ಅನುಮೋದನೆ, ಟೆಂಡರ್ ಕರೆಯಲು ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ನೀಡುವುದರ ಮೂಲಕ ಅನುಷ್ಠಾನ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ 9 ತರಗತಿಯಲ್ಲಿ ಕೃತಕ ಬುದ್ಧಿಮತ್ತೆ ತರಬೇತಿ ಪ್ರಾರಂಭಿಸಲಾಗಿದ್ದು, 6 ತರಗತಿಯಿಂದ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಬೆಂಬಲದೊಂದಿಗೆ ಖಾಸಗಿ ನೆರವು ಪಡೆಯಲು ಸೂಚಿಸಲಾಗಿದೆ. ಶಾಲೆಗಳಲ್ಲಿ ಎಐ ತರಬೇತಿ ನೀಡಲು ಗೂಗಲ್ ಕಂಪನಿ ಆಸಕ್ತಿ ವಹಿಸಿದೆ. ಪ್ರೋಟೀನ್ ಮಿಷನ್ ಅಡಿಯಲ್ಲಿ ಚಾಮರಾಜನಗರ, ಚಿತ್ರದುರ್ಗ, ಹಾವೇರಿ, ಕೊಪ್ಪಳದಲ್ಲಿ ಪಶುಸಂಗೋಪನೆ ಇಲಾಖೆಯ 4 ಪ್ರೋಟೀನ್ ಪಾರ್ಕ್ ಅಭಿವೃದ್ಧಿ ಹಾಗೂ ಕುಕ್ಕುಟೋದ್ಯಮಕ್ಕೆ ಉತ್ತೇಜನ ನೀಡಲು ನಿರ್ಧರಿಸಲಾಗಿದೆ. ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಸೋಲಾರ್ ಅಳವಡಿಸಲು ಶೇಕಡ 50% ಸಬ್ಸಿಡಿ ನೀಡುವ ಬಗ್ಗೆ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ.
ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ದಿಗೆ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ ಹೊಂದಲಾಗಿದೆ ಎಂದರು. ಬಿಎಂಆರ್ ವ್ಯಾಪ್ತಿಯಲ್ಲಿ 9 ಹೊಸ ಇಂಟಿಗ್ರೇಟೆಡ್ ಕೈಗಾರಿಕಾ ಟೌನ್ಶಿಪ್ ರೂಪಿಸಬೇಕಾಗಿದೆ ಎಂದರು. ಪ್ರತಿಯೊಬ್ಬರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಬದ್ದತೆಯಾಗಿದೆ. ಈ ನಿಟ್ಟಿನಲ್ಲಿ 6-6.5 lakh ಮನೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಕೆಜಿಎಫ್ 3 ಕಾರಿಡಾರ್ಗಳನ್ನು ಸಂಪರ್ಕಿಸುವ 270 km ವ್ಯಾಪ್ತಿಯ ಪ್ರಸ್ತಾವಿತ ಮುಂಬೈ ಬೆಂಗಳೂರು ಹೈಸ್ಪೀಡ್ ರೈಲನ್ನು ಮೈಸೂರಿಗೆ ವಿಸ್ತರಿಸಲು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ್ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. October 18-20 ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವಿಶೇಷ ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಮೈಸೂರು ದಸರಾ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯಿಂದ ನಡೆಯಲಿರುವ ಈ ಸಾಹಸಮಯ ಪ್ರದರ್ಶನ ಪ್ರವಾಸಿಗರು ಹಾಗೂ ಕರ್ನಾಟಕದ ಜನರಿಗೆ ವಿಶೇಷ ಆಕರ್ಷಣೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 2028 ನವೆಂಬರ್ 26 ನಡೆದ ಮುಂಬೈ ದಾಳಿ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮುಂಬೈ ನಗರವನ್ನು 4 ದಿನಗಳ ಕಾಲ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಆಗಿನ ಕೇಂದ್ರ ಸರ್ಕಾರ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಏನಿದ್ದರೂ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆ ಯಾಚಿಸುವ ಈ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿತು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ 2025 ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರಾ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮುಂಗಾರು ಇಂದು ಸಕ್ರಿಯವಾಗಿತ್ತು. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡದ ಶಕ್ತಿನಗರದಲ್ಲಿ 110 mm ಅತ್ಯಧಿಕ ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲೂ ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಳಿದಂತೆ ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51:26. ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ RJ ಕುಸುಮ. ಸನ್ಸೆಟ್ ಸುರಭಿಯಲ್ಲಿ ನಾವು ಯಾವಾಗಲೂ ದಿನದ ವಿಶೇಷತೆಯನ್ನು ತಗೊಂಡು ಆ ಕುರಿತು ಮಾತಾಡ್ತೀವಿ, ಆ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಸಾಕ್ತೀವಿ ಅಲ್ವಾ. ಇವತ್ತು ಒಂದು ವಿಶೇಷತೆ ಇದೆ, ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಪ್ರತಿ ವರ್ಷ October 5 ವಿಶ್ವ ಶಿಕ್ಷಕರ ದಿನ ಅಂತ ಆಚರಿಸಲಾಗುತ್ತೆ, ವರ್ಲ್ಡ್ ಟೀಚರ್ಸ್ ಡೇ. September 5 ಟೀಚರ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡಿದ್ರೆ ಭಾರತದಲ್ಲಿ ವಿಶ್ವ ಶಿಕ್ಷಕರ ದಿನವನ್ನು ಆಚರಿಸೋದು October 5, ಸರಿಯಾಗಿ ಒಂದು ತಿಂಗಳ ನಂತರ, ಅಂದರೆ ಇವತ್ತು. ಸೊ ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು, ಏನು ವಿಷಯ, ಹಾಗೆ ಈ ವರ್ಷದ ಥೀಮ್ ಏನು, ಎಲ್ಲವನ್ನು ತಿಳ್ಕೊಳ್ತಾ ಸಾಗೋಣ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ನೀವು ಕೂಡ ತಿಳಿಸಬಹುದು ನಿಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ನಿಮಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡಿದಂಥ, ಇನ್ಸ್ಪೈರ್ ಮಾಡಿದಂಥ ನಿಮ್ಮ ಟೀಚರ್ ಯಾರು, ಹಾಗೆ ಅವ್ರಿಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಕೂಡ ನೀವು ಇವತ್ತು ನಮಗೆ ಮೆಸೇಜ್ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408091013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಅಕ್ಟೋಬರ್ 5ನೇ ತಾರೀಕು, ವಿಶ್ವ ಶಿಕ್ಷಕರ ದಿನ, ವರ್ಲ್ಡ್ ಟೀಚರ್ಸ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ನೋಡೋದಾದರೆ, 1966 ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO, ಹಾಗೆ ಅದರ ಜೊತೆಗೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂದರೆ ಯುನೆಸ್ಕೋ, ಈ ಎರಡು ಸಂಸ್ಥೆಗಳು ಕೂಡ ಒಂದು ರೆಕಮೆಂಡೇಷನ್, ಶಿಫಾರಸನ್ನು ಅಳವಡಿಸ್ಕೊಳ್ಳುತ್ತೆ. ಆ ರೆಕಮೆಂಡೇಷನಲ್ಲಿ ಏನೆಲ್ಲ ವಿಷಯಗಳು ಇತ್ತು ಅಂದರೆ, ಶಿಕ್ಷಕರ ಹಕ್ಕುಗಳು, ಅವರ ರೈಟ್ಸ್, ಹಾಗೆ ಅವರ ಜವಾಬ್ದಾರಿಗಳು, ಅವರ ಆರಂಭಿಕ ಸಿದ್ಧತೆ, ಹೆಚ್ಚಿನ ಎಜುಕೇಷನ್, ನೇಮಕಾತಿ, ಹಾಗೆ ಉದ್ಯೋಗ, ಬೋಧನೆ, ಕಲಿಕೆಯ ಕಂಡೀಷನ್ಸ್, ಇದೆಲ್ಲ ವಿಷಯಗಳು ಇತ್ತು. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾನದಂಡಗಳನ್ನ ಆ ಶಿಫಾರಸ್ಸಿನ ಮೂಲಕ ಅಡಾಪ್ಟ್ ಮಾಡಿಕೊಂಡ್ರು ಯುನೆಸ್ಕೋ ಹಾಗೆ ILO. ಸೊ ಆ ರೆಕಮೆಂಡೇಷನ್ ಏನಿದೆ, ಆ ಶಿಫಾರಸ್ನ ಅಡಾಪ್ಷನ್ ಮಾಡಿಕೊಂಡ್ರಲ್ಲ, ಅಳವಡಿಸ್ಕೊಂಡ್ರಲ್ಲ, ಅದನ್ನು ಸ್ಮರಿಸೋದಕ್ಕೆ ಅಂತ ಈ ದಿನದ ಆಚರಣೆ ಅಂದರೆ ವಿಶ್ವ ಶಿಕ್ಷಕರ ದಿನ ಅಂತ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ ನಂತರ ಏನಾಯಿತು, 1997 ಹೈಯರ್ ಎಜುಕೇಷನ್ ಟೀಚಿಂಗ್ ಸಿಬ್ಬಂದಿಗೆ ಅವರ ಸ್ಟೇಟಸ್ಗೆ ಸಂಬಂಧಿಸಿದಾಗೆ ಒಂದು ಶಿಫಾರಸನ್ನು ಅಡಾಪ್ಟ್ ಮಾಡಿಕೊಂಡ್ರು. ಆ ಶಿಫಾರಸಲ್ಲಿ ಉನ್ನತ ಶಿಕ್ಷಣ ಬೋಧನಾ ಸಿಬ್ಬಂದಿಯನ್ನು ಸೇರಿಸ್ಕೊಂಡ್ರು. ಆ್ಯಂಡ್ ಇದನ್ನು ಕೂಡ ಮೊದಲು ರೆಕಮೆಂಡೇಷನ್ ಆಗಿತ್ತಲ್ಲ, ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ 1966, ಆ ರೆಕಮೆಂಡೇಷನ್ ಜೊತೆಗೆ ಈ ರೆಕಮೆಂಡೇಷನ್ ಉನ್ನತ ಶಿಕ್ಷಣ ಬೋಧನಾ ಸಿಬ್ಬಂದಿಯನ್ನು ಕೂಡ ಸೇರಿಸ್ಕೊಂಡ್ರು. ಸೊ ಈ ಮಾನದಂಡಗಳನ್ನ ಆ ಒಂದು ಅಡಾಪ್ಷನ್ ಮಾಡ್ಕೊಂಡಿದ್ದಂಥ ರೆಕಮೆಂಡೇಷನ್ಗೆ ಇದನ್ನು ಕೂಡ ಸೇರಿಸ್ಕೊಂಡ್ರು. ಬಟ್ 1966 ಯಾವ ಒಂದು ರೆಕಮೆಂಡೇಷನ್ ಅಂಗೀಕರಿಸಲಾಗಿತ್ತು, ಆ ರೆಕಮೆಂಡೇಷನ್ ಆ್ಯನಿವರ್ಸರಿಯನ್ನು ಸ್ಮರಿಸೋದಕ್ಕೆ, ಕಮೆಮೊರೇಟ್ ಮಾಡೋದಕ್ಕೆ ವಿಶ್ವ ಶಿಕ್ಷಕರ ದಿನ ಅಂತ ಆಚರಣೆ ಶುರುವಾಯಿತು. ಯಾವಾಗ ಅಂದರೆ 1994. ಸೊ ಹೀಗೆ ವಿಶ್ವ ಶಿಕ್ಷಕರ ದಿನ ಆಚರಣೆ ಅಕ್ಟೋಬರ್ 5ನೇ ತಾರೀಕು ಮಾಡಬೇಕು ಅಂತ ಶುರುವಾಗಿದ್ದು 1994. ಇದು ಈ ದಿನದ ಆಚರಣೆಯ ಹಿನ್ನೆಲೆ. ಈ ದಿನದ ಬಗ್ಗೆ ಮತ್ತಷ್ಟು ಮಾತಾಡೋಣ. ನೀವು ಕೂಡ ತಿಳಿಸ್ಬಹುದು ನಿಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದಂಥ ಆ ಒಬ್ಬ ಟೀಚರ್, ನಿಮ್ಮನ್ನು ಇನ್ಸ್ಪೈರ್ ಮಾಡಿದಂಥ ಆ ಒಬ್ಬ ಟೀಚರ್ ಯಾರು, ಹಾಗೆ ಆ ಟೀಚರ್ಗೆ ನೀವು ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ವಿಷ್ಣು ಸೇನಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವ ಶಿಕ್ಷಕರ ದಿನ ವರ್ಲ್ಡ್ ಟೀಚರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ಬ್ರೀಫ್ ಆಗಿ ತಿಳ್ಕೊಂಡ್ವಿ. ಇನ್ನು ಈ ದಿನವನ್ನು ಯಾಕೆ ಆಚರಿಸ್ತಾರೆ ಅಂತ ನೋಡೋದಾದರೆ, ಈಗ ಶಿಕ್ಷಕರು ಶಿಕ್ಷಣವನ್ನು ಹೇಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ, ಎಂಥ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ, ಹಾಗೆ ಅದನ್ನು ಆಚರಿಸೋದಕ್ಕೆ, ಹಾಗೆ ಅವರ ಪ್ರತಿಭೆಯನ್ನು ಗೌರವಿಸೋದಕ್ಕೆ, ಅವರ ವೃತ್ತಿ ಸೇವೆಯನ್ನು, ಅವ್ರು ಸಲ್ಲಿಸ್ತಾ ಇರೋಂಥ ಸೇವೆಯನ್ನು ಅವರಿಗೆ ಧನ್ಯವಾದವನ್ನು ಆ ಸೇವೆಗಾಗಿ ತಿಳಿಸೋದಕ್ಕೆ, ಹಾಗೆ ಅವರಿಗೆ ಅಗತ್ಯವಿರುವಂತಹ ಬೆಂಬಲವನ್ನು ಪ್ರತಿಬಿಂಬಿಸೋದಕ್ಕೆ ಗ್ಲೋಬಲಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸೊ ಟೀಚರ್ಸ್ ಡೇ ಸೆಪ್ಟೆಂಬರ್ 5 ಆಚರಿಸ್ತೀವಿ. ಅದರ ಜೊತೆಗೆ ಪ್ರಪಂಚದಾದ್ಯಂತ ನಡೆಯುವಂಥ ಒಂದು ಆಚರಣೆ ಅಂದರೆ ವಿಶ್ವ ಶಿಕ್ಷಕರ ದಿನ, ಅದು ಅಕ್ಟೋಬರ್ 5 ಇವತ್ತು. ನೀವು ಕೂಡ ತಿಳಿಸ್ಬಹುದು ನಿಮ್ಮ ಟೀಚರ್, ಅಂದರೆ ನಿಮ್ಮನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡಿದಂಥ, ಇನ್ಸ್ಪೈರ್ ಮಾಡಿದಂಥ ಟೀಚರ್ ಯಾರು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ, ಹಾಗೆ ಅವರಿಗೆ ಥ್ಯಾಂಕ್ಸ್ ಹೇಳಬಹುದು ಇವತ್ತು ಅಂತ ಹೇಳಿದ್ದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನಂಬರ್ ನಿಮ್ಮ 551 2 3 ಯಾರಿದು ಇವ್ರು ಹೇಳ್ತಾ ಇದ್ದಾರೆ, ನನಗೆ ಒಬ್ಬ ಟೀಚರ್ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರು ನನಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಆ ಒಂದು ನಾಲೆಜ್ನ ನಾನು ಈಗ ಬಳಸ್ಕೊಳ್ತಾ ಇದ್ದೀನಿ. ಆಗ ಸ್ನೇಹಿತರು ಇವರು ಹೇಳ್ತಾ ಇದ್ದಾರೆ, ಆಗ ನನಗೆ ಬೆಲೆ ಗೊತ್ತಾಗಲಿಲ್ಲ, ಈಗ ನನಗೆ ಎಲ್ಲ ಅರ್ಥ ಆಯಿತು, ಹಾಗಾಗಿ ನನ್ನ ಜೀವನದಲ್ಲಿ ಅವರು ಹೇಳ್ಕೊಟ್ಟಂಥ ಪಾಠಗಳನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಹೆಸರುಗಳನ್ನ ಹೇಳೋದಾದರೆ ಅಂತ ಒಂದು ಲಿಸ್ಟನ್ನು ಇವರು ಕಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆಯೇ ನಂಬರ್ 8082 ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗೂ ಬಹಳ ಒಳ್ಳೆಯ ಟೀಚರ್ಗಳಿದ್ದರು ಮೇಡಮ್, ನಮ್ಮ ಸ್ಟೂಡೆಂಟ್ ಲೈಫ್ನಲ್ಲಿ ಬಹಳ ಚೆನ್ನಾಗಿ ನಾವು ಪಾಠವನ್ನು ಕಲ್ತಿದ್ದೀವಿ, ಸ್ಕೂಲ್ನ ಹೆಸರು ಕೂಡ ಇವರು ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ನಿಮ್ಮ ಸಂದೇಶಗಳು ಬರಬಹುದು, ನೀವು ಕೂಡ ತಿಳಿಸ್ಬಹುದು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದಂಥ, ಇನ್ಸ್ಪೈರ್ ಮಾಡಿದಂಥ ಟೀಚರ್ ಯಾರು, ಹಾಗೆ ಅವರಿಗೆ ಥ್ಯಾಂಕ್ಸ್ ಅಂತ ಕೂಡ ನೀವು ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಯುವರತ್ನ ಸಂವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವಿಶ್ವ ಶಿಕ್ಷಕರ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 7:17. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ವಿಶ್ವ ಶಿಕ್ಷಕರ ದಿನದ ಉದ್ದೇಶ ಏನು ಅಂತ ನೋಡೋದಾದರೆ, ಇದು ಆಗಲೇ ಹೇಳಿದಾಗೆ ಗ್ಲೋಬಲಿ ನಡೆಯುವಂಥ ಒಂದು ಸೆಲೆಬ್ರೇಷನ್. ಶಿಕ್ಷಕರು ವಹಿಸುವಂಥ ಪಾತ್ರ, ಅಂದರೆ ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಕರು ವಹಿಸುವಂಥ ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ಶಿಕ್ಷಕರ ದಿನದ ಉದ್ದೇಶ ಆಗಿದೆ. ಮಕ್ಕಳು ಕಲಿಯುವಂಥ ಬೆಳೆಯುವಂಥ ವಯಸ್ಸಿನಲ್ಲಿ ಅವರಿಗೆ ಸರಿಯಾದ ಸೂಕ್ತವಾದಂಥ ಮಾರ್ಗದರ್ಶನ, ಅವರ ಜ್ಞಾನಾರ್ಜನೆಗೆ ಬೇಕಾಗುವಂತಹ ಮಾಹಿತಿ ಎಲ್ಲವನ್ನು ಒದಗಿಸುವಂತಹದ್ದು ಶಿಕ್ಷಕರದ್ದು. ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು. ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಮಕ್ಕಳ ಶಿಕ್ಷಣಕ್ಕೋಸ್ಕರ. ಎಷ್ಟೋ ಸಲ ತುಂಬ ಕಡಿಮೆ ಸಂಬಳಕ್ಕೆ ಅವರು ದುಡಿತಾ ಇರ್ತಾರೆ, ಆದರೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋದಷ್ಟೇ ಅವರ ಮನಸ್ಸಲ್ಲಿರುತ್ತೆ. ಹಾಗಾಗಿ ಬರೀ ಹಣಕ್ಕೆ ಮಾತ್ರ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಣ ಅಂದರೆ ಸಂಬಳ ಕಡಿಮೆ ಇದ್ದರೂ ಸಹ ಎಷ್ಟೋ ಶಿಕ್ಷಕರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ದಾರಿ ಎರಿತಾ ಇದ್ದಾರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಹಾಗೆ ಇವತ್ತಿನ ವಿಶ್ವ ಶಿಕ್ಷಕರ ದಿನದ ಥೀಮ್ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಈ ಆಚರಣೆಗೆ ಒಂದೊಂದು ಥೀಮ್ ಇರುತ್ತೆ, ಈ ವರ್ಷ ಕೂಡ ಒಂದು ಥೀಮ್ ಇದೆ, ಅದೇನು ಅಂತ ತಿಳ್ಕೊಳ್ಳೋಣ ಗುರು ಶಿಷ್ಯರು ಚಿತ್ರದ ಈ ಹಾಡಿನ ನಂತರ.

ವಿಶ್ವ ಶಿಕ್ಷಕರ ದಿನ. ಪ್ರತಿ ವರ್ಷ ಈ ದಿನದ ಆಚರಣೆಯಲ್ಲಿ ಒಂದೊಂದು ಥೀಮ್ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಈ ವರ್ಷ ಕೂಡ ಒಂದು ಥೀಮ್ ಇದೆ, ಅದೇನೆಂದರೆ ಸ್ಟ್ಯಾಂಡಿಂಗ್ ವಿತ್ ಟೀಚರ್ಸ್, 60 ಇಯರ್ಸ್ ಆಫ್ ಪ್ರೊಟೆಕ್ಟಿಂಗ್ ದ ಪ್ರೊಫೆಷನ್, ಅಡ್ವಾನ್ಸಿಂಗ್ ಇಟ್ ಸ್ಟೇಟಸ್ ಆ್ಯಂಡ್ ಶೇಪಿಂಗ್ ಅವರ್ ಫ್ಯೂಚರ್ಸ್. ಶಿಕ್ಷಕರೊಂದಿಗೆ ನಿಲ್ಲುವುದು, ವೃತ್ತಿಯನ್ನು ರಕ್ಷಿಸುವ 60 ವರ್ಷಗಳು, ಅದರ ಸ್ಥಾನಮಾನವನ್ನು ಮುಂದುವರಿಸುವುದು ಮತ್ತು ನಮ್ಮ ಭವಿಷ್ಯವನ್ನು ರೂಪಿಸುವುದು ಈ ಧ್ಯೇಯೋದ್ದೇಶದ ಜೊತೆಗೆ ಇವತ್ತು ವಿಶ್ವ ಶಿಕ್ಷಕರ ದಿನ ಆಚರಣೆಯಾಗ್ತಾ ಇದೆ. ಹಾಗೆ 2026 ಶಿಕ್ಷಕರ ದಿನ ಏನೊಂದು ಆಚರಣೆಯಲ್ಲಿ ಈ ರೀತಿಯ ಒಂದು ಧ್ಯೇಯೋದ್ದೇಶ ಇದೆ, ಹಾಗೆ ಇದರ ಜೊತೆಗೆ ಇನ್ನೇನು ವಿಷಯಗಳನ್ನ ತಗೊಂಡಿದ್ದಾರೆ ಅಂತ ನೋಡೋದಾದರೆ, ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಹಾಗೆ ಈಗ ಅಟ್ ಪ್ರೆಸೆಂಟ್ ಇರುವಂಥ ಒಂದಷ್ಟು ಚಾಲೆಂಜಸ್, ಸವಾಲುಗಳೇನಿದೆ ಅದು, ಹಾಗೆ ಇರುವಂತಹ ಕೆಲವು ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೆಲವು ಟೆಕ್ನಿಕ್ಗಳಾಗಬಹುದು, ಅದನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಇದೆಲ್ಲದರ ಮೇಲೆ ಫೋಕಸ್ ಮಾಡ್ತಾ ಇದೆ 2026 ಇವತ್ತಿನ ಶಿಕ್ಷಕರ ದಿನ. ಹಾಗೆಯೇ ಈ ಶಿಕ್ಷಕರ ಸ್ಥಾನಮಾನ ಏನಿದೆ ಅದನ್ನು ರಕ್ಷಿಸೋದಕ್ಕೆ, ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ, ಅದನ್ನು ಇನ್ನಷ್ಟು ಉನ್ನತೀಕರಿಸೋದಕ್ಕೆ ಅಂತ ವಿಶ್ವ ಶಿಕ್ಷಕರ ದಿನ 2026 ಈ ದಿನ ಕರೆಯನ್ನು ಕೊಡ್ತಾ ಇದೆ. ಯಾಕಂದರೆ ಭವಿಷ್ಯದ ಪೀಳಿಗೆಗೆ ಶಿಕ್ಷಣ ನೀಡುವಂತಹ ಜವಾಬ್ದಾರಿ ಇರೋದು ಶಿಕ್ಷಕರ ಮೇಲೆ. ಆ ಜವಾಬ್ದಾರಿ ಬಹಳ ದೊಡ್ಡದಾದಂಥ ಜವಾಬ್ದಾರಿ, ಅದು ಎಲ್ಲರೂ ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ. ಹಾಗಾಗಿ ಶಿಕ್ಷಕ

strong, hit a dream, touch jam, tak a dream with a kata ding, ginna tata. ಕಟ್ಟಿಮಿ ತಕ್ಕ ತಿಂಗಿಂಡ ತಕ್ಕ ತಕ್ಕಿಟ್ಟ ತಮ್.

ಮಾತಾಡ್ತಾ ಇದ್ವಿ. ಇನ್ನು ಈ ದಿನದ ಆಚರಣೆಯನ್ನು ಆಯೋಜಿಸಿರೋದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಯುನೆಸ್ಕೋ ಹಾಗೆ ಅದರ ಜೊತೆಗೆ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್, ಈ ಮೂರು ಸಂಸ್ಥೆಗಳು ಈ ಒಂದು ಆಚರಣೆಯನ್ನು ಆಯೋಜಿಸ್ತಾ ಬರ್ತಾ ಇದೆ ಪ್ರತಿ ವರ್ಷ. ವೃತ್ತಿಯಲ್ಲಿ ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ಳದೆ ಶಿಕ್ಷಕರು ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಬೇರೆ ಬೇರೆ ದೇಶದಲ್ಲಿ ವಿವಿಧ ಸಮಾರಂಭಗಳು ನಡೆಯುತ್ತೆ, ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಸಲ್ಲಿಸಬೇಕಾದಂತಹ ಗೌರವವನ್ನು ಸಲ್ಲಿಸ್ತಾರೆ. ಅನೇಕ ದೇಶಗಳು ಸ್ಪರ್ಧೆಗಳನ್ನ ಕೂಡ ನಡೆಸುತ್ತೆ. ಆದರೆ ಇದು ಇವತ್ತು ನಡೀತಾ ಇರುವಂಥ ಆಚರಣೆ, ಗ್ಲೋಬಲಿ ಪ್ರಪಂಚದಾದ್ಯಂತ ನಡೆಯುವಂಥ ಆಚರಣೆ. ಹಾಗಾಗಿ ಇಲ್ಲಿ ಶಿಕ್ಷಕರನ್ನ ನಾಮಿನೇಟ್ ಮಾಡಲಾಗುತ್ತೆ, ವಿಶೇಷ ಶಿಕ್ಷಕರನ್ನ ನಾಮಿನೇಟ್ ಮಾಡಿ ಅಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಂದರೆ ವರ್ಷದ ಶಿಕ್ಷಕ ಅಂತ ನಾಮಿನೇಟ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅದು ಈ ದಿನದ ಆಚರಣೆ. ಸ್ನೇಹಿತರ, ಸಂದೇಶಗಳನ್ನ ನೋಡುವಂತಹ ಸಮಯ. ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹಾಡುಗಳು ಮತ್ತು ಮಾಹಿತಿ ತುಂಬ ಇಷ್ಟ ಆಯಿತು ನಿಮಗೆ, ಮತ್ತು ಪ್ರಸಾರ ಮಾಡಿದ ನೆಲೆಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತಿದ್ದಾರೆ ಹರೀಶ್. ಮಲ್ಲೇಶ್ವರದಿಂದ ತಮ್ಮ ಶಾಲಾ ದಿನಗಳ ಕುರಿತು ತಿಳಿಸಿದ್ದಾರೆ. ಹಾಗೆ ಯಾರಿದು, ಸುಹಾಸ್ ಗಾಣಿಗೇರ್ ಗದಗ್ನಿಂದ ಸಂದೇಶ ಕಳಿಸಿದ್ದಾರೆ. ಈ ಗೀತೆ ಆಲ್ರೆಡಿ ಪ್ರಸಾರ ಆಯಿತು, ನೀವು ಕೇಳಿಲ್ಲ ಅಂತ ಅನಿಸುತ್ತೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಶಿಕ್ಷಕರು ಕೇವಲ ಪಾಠ ಹೇಳಿಕೊಡುವವರಲ್ಲ, ಅವರು ನಮ್ಮ ಬದುಕಿಗೆ ಬೆಳಕಾಗುವ ನಿಜವಾದ ಗುರುಗಳು. ಕೇವಲ ಪುಸ್ತಕದಲ್ಲಿರುವ ಅಕ್ಷರಗಳನ್ನು ಕಲಿಸುವುದೇ ಶಿಕ್ಷಣವಲ್ಲ, ಒಂದು ಮಗುವನ್ನು ಜ್ಞಾನವಂತ, ಸಂಸ್ಕಾರವಂತ ಮತ್ತು ಉತ್ತಮ ಪ್ರಜೆಯನ್ನಾಗಿ ರೂಪಿಸುವುದೇ ನಿಜವಾದ ಶಿಕ್ಷಣ. ಈ ಮಹತ್ತರ ಕಾರ್ಯವನ್ನು ಶಿಕ್ಷಕರು ಅತ್ಯಂತ ಜವಾಬ್ದಾರಿಯಿಂದ ಮಾಡುತ್ತಾರೆ. ಶಿಕ್ಷಕರು ಜ್ಞಾನದ ದೀವಿಗೆಯಾಗಿ ಅಜ್ಞಾನವನ್ನು ದೂರ ಮಾಡುತ್ತಾರೆ. ತಪ್ಪು ಒಪ್ಪುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಬದುಕಿಗೆ ಬೇಕಾದ ನೈತಿಕ ಮೌಲ್ಯಗಳು ಮತ್ತು ಸಂಸ್ಕಾರವನ್ನು ಕಲಿಸುತ್ತಾರೆ. ನಾವು ದಾರಿ ತಪ್ಪಿದಾಗ ಸರಿಯಾದ ಹಾದಿಯನ್ನು ತೋರಿಸಿ ನಮ್ಮ ಗುರಿ ತಲುಪಲು ಪ್ರೇರಣೆಯಾಗುತ್ತಾರೆ. ಅದಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂದು ಗುರುವನ್ನು ದೈವಕ್ಕೆ ಹೋಲಿಸಲಾಗಿದೆ. ನಮ್ಮ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಬ್ಬ ಗುರುವಿನ ಶ್ರಮ, ಮಾರ್ಗದರ್ಶನ ಮತ್ತು ಆಶೀರ್ವಾದ ಇದ್ದೇ ಇರುತ್ತದೆ. ಇಂತಹ ಅರ್ಥಪೂರ್ಣ ಮತ್ತು ಉತ್ತಮ ವಿಷಯವನ್ನು ನೀಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಿತ್ 1109 ಇವರ ಸಂದೇಶ ಬಂದಿದೆ. ಮೇಡಮ್, ಈಗ ಕಾರ್ಯಕ್ರಮದಲ್ಲಿ ವಿಶ್ವ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಗೀತೆ ತುಂಬ ಮಧುರವಾಗಿದೆ ಕೇಳಲಿಕ್ಕೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಯಾರಿದು, ಉಮೇಶ್ ಸಿರಿಗೆರೆಯರವರು. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮಗಳು, ಕಾರ್ಯಕ್ರಮದ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ನಂಬರ್ ನಿಮಿತ್ 2000 ಇವರ ಸಂದೇಶ ಬಂದಿದೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ, ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ.

ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲೆಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ವಾರ್ತೆಗಳ ವಿವರ: ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ

0: ಮತ್ತು ಅಭಿವೃದ್ಧಿ ಕೈಗೊಳ್ಳಲು ಸ್ವಿಟ್ಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಭೇಟಿ ನೀಡಿರುವ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಪರಮಾಣು ಶಕ್ತಿ ವಲಯಗಳಲ್ಲಿ ಸಹಕಾರವನ್ನು ಮುಂದುವರಿಸಲು ಉಭಯ ನಾಯಕರು ಒತ್ತು ನೀಡಿದ್ದು, ಪ್ರಮುಖ ಒಪ್ಪಂದಗಳು ಹಾಗೂ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ಭಾಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಸಮೃದ್ಧಿ ಶೃಂಗಸಭೆಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 1ರಂದು ಜಾರಿಗೆ ಬಂದ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮೊದಲ ವರ್ಷದ ಸ್ಮರಣಾರ್ಥ ಈ ಸಮಾವೇಶ ನಡೆಯುತ್ತಿದೆ. 2027ರ ಜೂನ್ನಲ್ಲಿ ಜನೆವಾದಲ್ಲಿ ನಡೆಯಲಿರುವ ಎಐ ಶೃಂಗಸಭೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಮೂನೆ 6ರಲ್ಲಿ ಅರ್ಜಿದಾರರ ವಂಶಾವಳಿ ಹಾಗೂ ಹಿಂದಿನ ವಿಶೇಷ ತೀವ್ರ ಪರಿಷ್ಕರಣೆಯೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. ಈ ಸಂಬಂಧ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಗೊಳಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದಿಗೆ ಪ್ರಕರಣವನ್ನು ವಿಚಾರಣೆಗೆ ಸೇರಿಸಿದೆ. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಪತ್ರಿಕಾ ವರದಿಗಳ ಆಧಾರದ ಮೇಲೆ ಮಾತ್ರ ಏಕಪಕ್ಷೀಯ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟೀಯ ಗುರಿಯನ್ನು ತಲುಪಲು ಸರ್ಕಾರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030ರ ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು 2040ರ ವೇಳೆಗೆ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ ನಡೆಯುತ್ತಿದೆ. ಹಣದುಬ್ಬರದ ಮುನ್ನೋಟ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸಮಿತಿ ಪರಿಶೀಲಿಸಲಿದೆ. 3 ದಿನಗಳ ಸಭೆಯ ಅಂತ್ಯದಲ್ಲಿ ನೀತಿ ನಿರ್ಧಾರ ಪ್ರಕಟವಾಗಲಿದೆ. ಪ್ರಸ್ತುತ ಆರ್ಬಿಐನ ರೆಪೋ ದರ ಶೇಕಡಾ 5.25%. ಫೆಬ್ರವರಿ 2023ರಲ್ಲಿ ಕೊನೆಯ ಬಾರಿ ರೆಪೋ ದರವನ್ನು 25 ಮೂಲಾಂಶ ಹೆಚ್ಚಿಸಿ ಶೇಕಡಾ 6.50%ಗೆ ನಿಗದಿಪಡಿಸಲಾಗಿತ್ತು. ನಂತರ 2023-24ರ ಅವಧಿಯಲ್ಲಿ ದರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು 2025ರಲ್ಲಿ ದರ ಕಡಿತದ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶ

0: ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ಮುಂಬೈ ದಾಳಿಯ ನಂತರ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆ ಕೇವಲ ಕಾಗದದ ದಾಖಲೆಗಳಿಗೆ ಸೀಮಿತವಾಗಿತ್ತು. ಯಾವುದೇ ಪ್ರತ್ಯುತ್ತರದ ಭಯವಿಲ್ಲದ ಕಾರಣ ಉಗ್ರರ ದಾಳಿಗಳು ನಿರಂತರವಾಗಿ ಮುಂದುವರಿದಿದ್ದವು. ಆದರೆ 2016 ಸೆಪ್ಟೆಂಬರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಈ ಹಿಂಜರಿಕೆಯ ನೀತಿಗೆ ಪೂರ್ಣ ವಿರಾಮ ಹಾಕಿತು. ತದನಂತರ 2019 ಬಾಲಾಕೋಟ್ ವಾಯುದಾಳಿ ಹಾಗೂ ಮೇ 2025 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳ ಮೂಲಕ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ಆಡಳಿತವನ್ನು ಪ್ರತ್ಯೇಕಿಸಿ ನೋಡದಿರುವುದು ಭಾರತದ ಸ್ಪಷ್ಟ ನೀತಿಯಾಗಿದೆ. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುನೀತಾ ಅಗರ್ವಾಲ್, ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ತೆಲಂಗಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಪರೇಶ್ ಕುಮಾರ್ ಸಿಂಗ್ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ನೀಡಿದ್ದಾರೆ. ಪಿಂಚಣಿ ಆಡಳಿತ, ಪಿಂಚಣಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅನುಭವಗಳಿಂದ ನಿರಂತರವಾಗಿ ಕಲಿತು ವ್ಯವಸ್ಥೆಯಲ್ಲಿರುವ ಲೋಪಗಳನ್ನು ಸರಿಪಡಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 17ನೇ ಅಖಿಲ ಭಾರತ ಪಿಂಚಣಿ ಅದಾಲತ್ನಲ್ಲಿ ಮಾತನಾಡಿದ ಅವರು, ಪಿಂಚಣಿದಾರರು ಮತ್ತು ಅವರ ಕುಟುಂಬಗಳಿಗೆ ಸರಳ ಹಾಗೂ ಸುಲಭವಾಗಿ ಲಭ್ಯವಾಗುವ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಧರ್ಮಪಾಲ್ ಸಿಂಗ್, ರಾಧಾಕಾಂತ್ ಓಜಾ, ಪ್ರಕಾಶ್ ಪಾಲ್, ವಿದ್ಯಾಸಾಗರ್ ಸೋನ್ಕರ್, ಗೋಪಿಕೃಷ್ಣ ಪಾಂಡೆ, ಪ್ರಿಯಾಂಕಾ ಸಿಂಗ್ ರಾವತ್, ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ಮತ್ತು ಶ್ರುತಿ ಗಂಗ್ವಾರ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ 10, ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16ರಂದು ಮತದಾನ ನಡೆಯಲಿದೆ. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60ಕ್ಕೆ ಏರಿದ್ದು, ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀವ್ ಕೇಳ್ತಾ ಇದೀರಾ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್ ನಲ್ಲಿ. ಸಮಯ ಆಗಿದೆ 7:45:42. ಈಗ ಕೇಳಿ ಒಲವಿನ ಆಲಾಪ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ ಒಲವಿನ ಆಲಾಪ. ಆತ್ಮೀಯ ಕೇಳುಗರೆಲ್ಲರಿಗೂ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರೈನ್ಬೋ ಗೆಳತಿ ಆರ್ಜೆ ರೂಪಾ.

ಒಂದು ಹಾಡು ನಮ್ಮ ನೆಚ್ಚಿನ ಹಾಡುಗಳ ಸಾಲಿಗೆ ಸೇರೋದು ಯಾವಾಗ, ನಮ್ಮ ಫೇವರೇಟ್ ಆಗೋದು ಯಾವಾಗ? ಬಹುಶಃ ಆ ಹಾಡಿನ ಯಾವುದೋ ಒಂದು ಸಾಲು ನಮ್ಮನ್ನ ಆವರಿಸ್ಕೊಂಡಂತೆ, ಹಾಡಿದವರ ಕಂಠದಲ್ಲಿ ಭಾವನೆಗಳು ಸರಾಗವಾಗಿ ಹರಿದ ಹಾಗೆ, ಹಾಡಿನ ರಾಗ ಜೀವನದ ಯಾವುದೋ ಘಳಿಗೆಯನ್ನ ಸಂಯೋಜಿಸಿದ ಹಾಗೆ, ಅದರಲ್ಲಯ್ಯ ಹೃದಯದ ಮೂಲಿನಲ್ಲಿ ಎಲ್ಲೋ ಒಂದು ಕಡೆ ಸಿಂಚನವಾದ ಹಾಗೆ ಇರಬಹುದು. ಹೀಗೆ ಆವರಿಸಿಕೊಂಡು ಇಷ್ಟವಾದಂತಹ ಹಾಡೊಂದು ಮೌನದ ಹಾಡಾದ್ರೆ ಆಶ್ಚರ್ಯ ಇಲ್ಲ ಅಲ್ವಾ?

ಮಾತು ಮೌನ ಬೇರೆ ಬೇರೆ ಅಲ್ಲ. ಮಾತಿಗೆ ಆಕಾರ ಇದೆ, ಮೌನಕ್ಕೆ ನಿರಾಕಾರ ಇದೆ. ದೊಡ್ಡವರು ತಿಳಿದವರ ಮಾತಿನಲ್ಲಿ ಹೇಳೋದಾದರೆ ಆಕಾರ ನಿರಾಕಾರ ಎರಡೂ ಸಹ ಸ್ವರೂಪಗಳೇ. ನುಡಿಯು ಆಕಾರ ಪಡಿಬೇಕಾದ್ರೆ ನುಡಿಗೆ ಮುನ್ನ ನುಡಿಯ ಒಂದೊಂದು ಧ್ವನಿಗಳ ಮಧ್ಯನೂ ಸಹ ನುಡಿಯ ನಂತರ ಮೌನ ಅನ್ನೋದು ಇರಲೇಬೇಕು. ಮೌನ ಇರದೇ ಇರೋವಂಥ ನುಡಿ, ಯಾವುದೇ ಸದ್ದು ಇಲ್ಲದಂಥ ಮೌನ ಇರೋದಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಏನು ಮಾತಾಡ್ತಾ ಇದ್ದಾರೆ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನಮ್ಮೆಲ್ಲರ ಒಲವಿನ ಮೌನದ ಕುರಿತಾಗಿ ಮಾತಿಗಿಂತ ಹೆಚ್ಚಿನ ಅರ್ಥವನ್ನು ನಮ್ಮ ಬದುಕಿನಲ್ಲಿ ತೋರಿಸುವಂತಹ ಮೌನದ ಬಗ್ಗೆ ಇಂದಿನ ಒಲವಿನ ಆಲ

ಭಾವದ ತೀವ್ರತೆ ಹೆಚ್ಚಾದಾಗ ಅದನ್ನ ವ್ಯಕ್ತಪಡಿಸೋದಕ್ಕೆ ಒದಗಿ ಬರೋದು ಮೌನನೇ ಹೊರತು ಮಾತಲ್ಲ. ಬಲವಾದಂಥ ಆಘಾತ ಆದಾಗ ಮಾತು ನಿಂತು ಆಘಾತ ಎಷ್ಟು ತೀವ್ರತೆ ಇದೆ ಅನ್ನೋದನ್ನ ಸೂಚಿಸೋದು ಮೌನ. ಸಡಗರ ಇದ್ದಾಗ, ಖುಷಿ ಇದ್ದಾಗ ಬಡಬಡಿಕೆ ಇರುತ್ತೆ. ವಿಸ್ಮಯದಿಂದ ನಾವು ಚಕಿತರಾದಾಗ, ಆಶ್ಚರ್ಯವಾದಾಗ ಅಲ್ಲಿ ಮೌನ ಇರುತ್ತೆ. ಯಾವುದಾದ್ರೂ ಸಂಗತಿ ಪೂರ್ತಿ ಅರ್ಥವಾದಾಗ, ಆಗದೇ ಇದ್ದಾಗಲೂ ಸಹ ಅಲ್ಲಿರೋದು ಆ ಮೌನನೇ. ಸಂದರ್ಭ ಇಷ್ಟ ಇಲ್ಲದೇ ಹೋದಾಗ, ನಡೀತಾ ಇರೋಂಥ ಸಂಗತಿ ನಮಗೆ ಒಗ್ತಾ ಇಲ್ಲ ಅಂದಾಗ, ವಿರೋಧ ಸೂಚಿಸುವಾಗಲೂ ಸಹ ಮೌನನೇ ನಮ್ಮ ಪ್ರತಿಕ್ರಿಯೆ ಆಗುತ್ತೆ. ಸಾವು, ದುಃಖ ಇಂಥ ಭಾವಗಳು ನಮ್ಮನ್ನು ತಟ್ಟೋದು ಕೂಡ ಮೌನದ ಮುಖಾಂತರನೇ.

ಮನುಷ್ಯ ಭಾಷೆಯನ್ನ ಕಂಡುಕೊಳ್ಳೋದಕ್ಕೂ ಮೊದಲು ಇದ್ದದ್ದು ಮೌನ ಅಂತೆ. ಆದ್ರೆ ಸಂಪೂರ್ಣವಾಗಿ ಮೌನ ಅನ್ನೋದು ನಿಸರ್ಗದಲ್ಲೇ ಇಲ್ವೇನೋ. ಬೀಸುವಂಥ ಗಾಳಿಯನ್ನು ನೋಡಿ, ಹರಿಯುವಂಥ ನದಿಯನ್ನು ನೋಡಿ, ಆ ಜೀವರಾಶಿಗಳ ಮರ್ಮರ ಎಲ್ಲವೂ ಸಹ ಸದ್ದುಗಳಿಂದಾನೆ ತುಂಬಿಕೊಂಡ್ಬಿಟ್ಟಿದೆ. ಮಾತಾಡದೆ ಸುಮ್ಮನಿದ್ದಾಗಲೂ ಸಹ ನಮ್ಮೆಲ್ಲರ ಎದೆ ಬಡಿತ, ಉಸಿರಾಟ, ರಕ್ತದ ಪರಿಚಲನೆ ನಮ್ಮೊಳಗೇನೆ ಒಂದು ಅದ್ಭುತವಾದಂಥ ಸದ್ದನ್ನು ಹುಟ್ಟಿಸುತ್ತೆ. ಇದರ ಜೊತೆಗೆ ದೇಹ ಸುಮ್ಮನೆ ಇದ್ರೂ ಮನಸ್ಸಿನ ಒಳಗಡೆ

ಭಾಷೆ ಮೌನ ವಾಕ್ಯಗಳಾಗಿ ನುಡಿತಾನೇ ಇರುತ್ತೆ. ಸಂಪೂರ್ಣ ಮೌನ ಅಂತ ಹೇಳಿದ್ರೆ ಸಾವು ಮಾತ್ರ ಅಂತ ನಾನು ಅಂದ್ಕೊಳ್ತೀನಿ. ಬದುಕು ಚಲಿಸೋದೇನಿದ್ರೂ ನುಡಿಯ ಒಳಗಡೆನೆ. ಮೌನದ ಒಳಗಡೆ ಇರುವಂತಹ ಆ ನಮ್ಮ ನಿಮ್ಮೆಲ್ಲರ ನುಡಿಯ ಒಳಗೆ.

0: ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮೌನದ ಕುರಿತಾಗಿ, ಮೌನದ ಮಾತಿನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಮೌನ ಅಂತ ಹೇಳಿದ್ರೆ ಖಂಡಿತ ಸೋಲಲ್ಲ, ಸೋತು ಗೆಲ್ಲೋ ಅಂತ ತವಕ ಅದು. ಕೆಲವೊಂದು ಬಾರಿ ನಮ್ಮ ಮೌನ ತುಂಬ ಜನಕ್ಕೆ ಅರ್ಥ ಆಗದೇನೆ ಹೋಗ್ಬೋದು. ಆ ಮೌನದ ಹಿಂದೆ ಇರುವಂತಹ ನಮ್ಮ ಭಾವನೆಗಳಿಗೆ ಎದುರುಗಡೆ ಇರುವಂತಹ ವ್ಯಕ್ತಿ ಸ್ಪಂದಿಸಬೇಕಾದ್ರೆ ನಾವು ಆ ಮೌನವನ್ನು ಮುರಿಲೇಬೇಕು. ಮನಸ್ಸಿನಲ್ಲಾಗುವಂಥ ಭಾವನೆಗಳಿಗೆ ಮಾತಿನ ರೂಪವನ್ನು ನೀಡಿದ್ರೆ ಮಾತ್ರ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಗಾಢವಾದಂಥ ಮೌನವನ್ನು ವಹಿಸಿ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದ್ರ ಬದಲು ಒಂದೆರಡು ಮುತ್ತಿನಂಥ ಮಾತಾಡಿ ಭಾವನೆಗಳನ್ನು ಹಂಚಿಕೊಂಡ್ರೆ ಮುರಿದು ಹೋಗುವಂಥ ಎಷ್ಟೋ ಬಾಂಧವ್ಯಗಳನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬಹುದು, ನಮ್ಮದಾಗಿಸ್ಕೊಳ್ಬಹುದು. ಮೌನದ ಜೊತೆಗೆ ಒಂದೊಳ್ಳೆ ಮಾತು ಕೂಡ ಇರಲೇಬೇಕು.
1: ಮಾತು ಚೆನ್ನ, ಮನ ಚೆನ್ನ, ನಿನ್ನ ಈ ಕಪ್ಪಲ್ಲು ಚೆನ್ನ.

ಮೌನದ ಒಲವಿನ ಆಲಾಪ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮೌನಕ್ಕೆ ಭಾವನೆಗಳೇ ಇಲ್ಲ ಅನ್ನೋದು ತುಂಬಾ ಜನರ ಮಾತು. ಆದರೆ ನನ್ನ ಪ್ರಕಾರ ಮೌನನೇ ಒಂದು ಅದ್ಭುತವಾದಂತಹ ಭಾವನೆ ಅನ್ನುವಂತಹ ಸತ್ಯವನ್ನ ಎಲ್ಲರೂ ಕೂಡ ಮರೆತು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ನೋವಿದೆ, ನಮ್ಮ ನಿಮ್ಮೆಲ್ಲರ ಕೋಪ ಇದೆ, ಅಹಂಕಾರ ಇದೆ, ಸ್ವಾಭಿಮಾನ ಎಲ್ಲವೂ ಇದೆ ಆ ಪುಟ್ಟ ಮೌನದಲ್ಲಿ. ಆದರೆ ಅದನ್ನು ತೋರಿಸುವಂಥ ರೀತಿ ಬೇರೆ ಅನ್ನೋದು ಮಾತ್ರ ಸತ್ಯ, ಅದಕ್ಕಿಂತ ಹೆಚ್ಚು ನಿಗೂಢ. ಭಾವನೆಗಳನ್ನು ತೋರಿಸದೆ ಮಾತೇ ಪ್ರಧಾನವಾದಂಥ ಮಾರ್ಗ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಅದು ಯಾವುದೇ ಆಗಿರ್ಬೋದು, ಮೌನನೇ ಇರಲಿ ಮಾತೇ ಇರಲಿ, ಪ್ರೀತಿ ಕೋಪ ಹೀಗೆ ಎಲ್ಲದರಲ್ಲೂ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಜನಕ್ಕೆ ಅರ್ಥ ಆಗದೇನೆ ಹೋಗ್ಬೋದು, ಅಥವಾ ನೇರವಾಗಿ ತಿಳಿಸೋದಕ್ಕಾಗದೆ ಹೋಗ್ಬೋದು. ಆದರೆ ಮೌನ ಹಾಗಲ್ಲ, ಅದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳ ಮಧ್ಯ ಸಂಭಾಷಣೆನೇ ಇರಬೇಕು ಅಂತ ಏನಿಲ್ಲ ಅಲ್ವಾ? ಎಲ್ಲ ಭಾವನೆಗಳು ಸಹ ಹೃದಯವನ್ನು ತಟ್ಟತ್ತೆ, ಮೌನದ ಭಾವನೆಗಳು. ಅಷ್ಟು ಶಕ್ತಿ ಇದೆ ಆ ಮೌನಕ್ಕೆ. ಆತ್ಮೀಯರೇ, ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಒಲವಿನ ಮೌನದ ಕುರಿತಾಗಿ ಮಾತಾಡ್ತಾ ಇದ್ವಿ. ಆ ಒಂದು ಅದ್ಭುತವಾದಂತಹ ಮಾತಿನ ಮಧ್ಯದ ಮೌನ ನಿಮ್ಮೆಲ್ಲರ ಪಾಲಿಗೆ ದಕ್ಕಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಶೇಷ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮೌನದಲ್ಲಿ ಚಿಕ್ಕ ಚಿಕ್ಕ ಮಾತಿನಲ್ಲಿ ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ಆರ್ಜಿ ರೂಪಾ.

0: ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಏನೇನು 8:45 ಆಗಲಿದೆ. 8:45 ಸರಿಯಾಗಿ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯಾ, ಅದಾದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು 9:00, ಅದಾದ ನಂತರ 9:15 ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುಕೇಶ್ ಕುಮಾರ್. ಭಾರತ ಔರ್ ಸ್ವಿಟ್ಜರ್ಲೆಂಡ್ ನೇ ಪರಿವಹನ್ ಪ್ರೌದ್ಯೋಗಿಕಿ, ಬುನಿಯಾದಿ ಢಾಂಚಾ ಔರ್ ಆವಾಗಮನ್ ಕ್ಷೇತ್ರ ಮೇ ಸಹಯೋಗ ಮಜಬೂತ್ ಕರ್ನೆ ಕೆ ಲಿಯೆ 5 ಸಮಝೌತೋ ಪರ್ ಹಸ್ತಾಕ್ಷರ್ ಕಿಯೆ. ದೋನೋ ದೇಶೋ ನೇ ರಕ್ಷಾ ಸಹಯೋಗ ಕೆ ನಯೆ ಅವಸರ ತಲಾಶನೆ ಔರ್ ಪರಮಾಣು ಊರ್ಜಾ ಕ್ಷೇತ್ರ ಮೇ ಸಹಯೋಗ ಬಢಾನೆ ಪರ್ ಭೀ ಸಹಮತಿ ಜತಾಯಿ. ವಿದೇಶ ಮಂತ್ರಿ ಸುಬ್ರಹ್ಮಣ್ಯಂ ಜಯಶಂಕರ್ ನೇ ಕಹಾ, ಭಾರತ್ ಕಿ ವ್ಯಾಪಕ ನೀತಿ ಸೇ ಅಮರಿಕಾ, ರೂಸ್ ಔರ್ ಚೀನ್ ಸಹಿತ ವಿಶ್ವ ಕೆ ಸಭಿ ಪ್ರಮುಖ ದೇಶೋ ಕೆ ಸಾಥ್ ಸಂಬಂಧ ಮಜಬೂತ್ ಕರ್ನೆ ಮೇ ಮದದ್ ಮಿಲಿ. ಆಜಾದಿ ಕೆ ಬಾದ್ ಪಹಲಿ ಬಾರ್ ಮಾಲ್ ವಾಹಕ್ ಪೋತ್ ಅಸಮ್ ಸೇ ಬ್ರಹ್ಮಪುತ್ರ ನದಿ ಕೆ ರಾಸ್ತೆ ಬಾಂಗ್ಲಾದೇಶ್ ರವಾನಾ. 80 ವರ್ಷ ಬಾದ್ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಫಿರ್ ಶುರು. ಕೇಂದ್ರ ಔರ್ ಪಶ್ಚಿಮ ಬಂಗಾಲ ಸರ್ಕಾರ ಕೆ ಬೀಚ ಸಮಝೌತಾ. ಕ್ಷೇತ್ರೀಯ ಹವಾಯಿ ಸಂಪರ್ಕ ಮಜಬೂತ್ ಕರ್ನೆ ಕೆ ಲಿಯೆ ರಾಜ್ಯ ಮೇ 2 ವರ್ಷ ಮೇ 4 ನಯೆ ಹವಾಯಿ ಅಡ್ಡೆ ಬನಾಯೆ ಜಾಯೆಂಗೆ. ಔರ್ ಜರ್ಮನಿ ತಥಾ ಅಮರಿಕಾ ಕೆ ವೈಜ್ಞಾನಿಕೋ ಕೋ ಮಸ್ತಿಷ್ಕ ಕಿ ಗತಿವಿಧಿಯೋ ಕೋ ನಿಯಂತ್ರಿತ ಕರ್ನೆ ವಾಲಿ ನಯಿ ತಕ್ನೀಕ್ ವಿಕಸಿತ ಕರ್ನೆ ಕೆ ಲಿಯೆ ನೋಬೆಲ್ ಚಿಕಿತ್ಸಾ ಪುರಸ್ಕಾರ ಸೇ ಸಮ್ಮಾನಿತ ಕಿಯಾ ಜಾಯೆಗಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ಸ್ವಿಟ್ಜರ್ಲೆಂಡ್ ಕೆ ರಾಷ್ಟ್ರಪತಿ ಗೀ ಪಹಮ್ಲಾ ಕೆ ಬೀಚ್ ಆಜ್ ನಯಿ ದಿಲ್ಲಿ ಮೇ ದ್ವಿಪಕ್ಷಿ ಬಾತ್ಚೀತ್ ಹುಯಿ. ಇಸ್ಕೆ ಬಾದ್ ದೋನೋ ದೇಶೋ ನೇ 5 ಸಮಝೌತೋ ಪರ್ ಹಸ್ತಾಕ್ಷರ್ ಕಿಯೆ. ಇನ್ ಸಮಝೌತೋ ಮೇ ಪ್ರವಾಸನ್, ಯುವಾ ಪೇಶೇವರೋ ಕೆ ಆದಾನ್ ಪ್ರದಾನ್, ಪರಿವಹನ್, ವಿಜ್ಞಾನ್ ಔರ್ ಪ್ರೌದ್ಯೋಗಿಕಿ, ನವಾಚಾರ ತಥಾ ಉದ್ಯಮಿತಾ ಜೈಸೆ ಕ್ಷೇತ್ರ ಶಾಮಿಲ್ ಹೇ. ಪ್ರಧಾನಮಂತ್ರಿ ಮೋದಿ ನೇ ಕಹಾ ಕಿ ಭಾರತ್ EFTA ವ್ಯಾಪಾರ ಔರ್ ಆರ್ಥಿಕ ಸಾಝೇದಾರಿ ಸಮಝೌತೆ ಸೇ ದೋನೋ ದೇಶೋ ಕೆ ಬೀಚ್ ವ್ಯಾಪಾರ ಔರ್ ನಿವೇಶ್ ಕೋ ಬಢಾವಾ ಮಿಲೇಗಾ.
2: भारत और यूरोपियन फ्री ट्रेड एसोसिएशन यानी एप्टा देशों के बीच एक ऐतिहासिक ट्रेड

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:13 ಆಗಿದೆ. ಈ ಹೊತ್ತಲ್ಲಿ ಯಾವ ಕಾರ್ಯಕ್ರಮ ಮೂಡಿ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತಹ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಇವತ್ತಿನ ಸುಕೋನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡುವಂತಹ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಗೀತೆಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಯಾಗಿರಿ, ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಇವತ್ತಿನ ಸುಕೂನ್ ಕಿಪಲ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಅನುರಾಗ್ ಚಿತ್ರದಿಂದ, ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷೀರ್ ಅವರ ರಚನೆ, ಎಸ್ ಡಿ ಬರ್ಮನ್ ರವರ ಸಂಗೀತ.

ಕಲೆ. ಸಮಯ ಆಗಿದೆ 9:35:53. ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಾವು ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಿಮ್ಮ ಸಂದೇಶಗಳು ಕೂಡ ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಇನ್ನು ಕೆಲವೇ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಲವ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಆನಂದ್ ಮಿಲಿಂದ್ರವರ ಸಂಗೀತ, ಮಜ್ರು ಸುಲ್ತಾನ್ ಪುರಿಯವರ ರಚನೆ.

ಸುಪ್ಪೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಸಂದೇಶಗಳನ್ನ ನೋಡುವಂತಹ ಸಮಯ ಸುಬಾನ್ ಕೋರಿ ಹಂಪಸಾಗರದಿಂದ ಕಟಿ ಪತಂಗ್ ಚಿತ್ರದ ಗೀತೆ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಚಂದದ ಗೀತೆಗಳನ್ನ ಕೇಳ್ತಾ ಖುಷಿಯಾಗ್ತಾ ಇದೆ. ಕಟಿ ಪತಂಗ್ ಚಿತ್ರದ ಕಿಶೋರ್ ಕುಮಾರ್ ಅವರು ಹಾಡಿದಂಥ ಎವರ್ಗ್ರೀನ್ ಗೀತೆ ಆನಂದ ತಂತು, ತುಂಬ ಧನ್ಯವಾದಗಳು ಮೇಡಮ್ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಎಂದಿನಂತೆ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೀತೆಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ

ಹೇಳ್ತಾ ಇದ್ದಾರೆ ನಾಗೇಂದ್ರ ತಾವರೆಕೆರೆ. ಉಣಿಗಲ್ ತಾಲೂಕಿನಿಂದ ಮುಡಿ ಬರ್ತಾ ಇರುವಂಥ ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿದೆ, ಕಾರ್ಯಕ್ರಮ ಸೂಪರ್ ಅಂತ ಇದ್ದಾರೆ. ಅನಿಲ್ ಬಿಷ್ಟನವರ ಶಮನೇವಾಡಿಯಿಂದ ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ಹಾಡುಗಳು ಸೂಪರ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 1109 ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಸುಕೂನ್ ಕೀಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಿಸ್ಟರ್ ಇಂಡಿಯಾ ಚಿತ್ರದಿಂದ ಜಾವೇದ್ ಅಖ್ತರ್ರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲ್ಯಾಲ್ರವರ ಸಂಗೀತ, ಕಿಶೋರ್ ಕುಮಾರ್ ಹಾಗೂ ಅಲಿಶಾ ಚಿನಾಯ್ರವರ ಗಾಯನ.

ಸುಕುನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜೀತ್ ಚಿತ್ರದಿಂದ ಸಮೀರ್ ಅವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ, ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ.

ಸುಕೂನ್ ಕಿಪಲ್ ಕಾರ್ಯಕ್ರಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಸುಕೂನ್ ಕಿಪಲ್ ಕಾರ್ಯಕ್ರಮದ ಹಾಡುಗಳು ಚಲೋ ಅದಾವ ರೀ, ಕೇಳಿ ಮನಸ್ಸಿಗೆ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಸುಕೂನ್ ಕಿಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬ ಸೊಗಸಾಗಿದೆ, ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಸುಕೂನ್ ಕಿಪಲ್ ಕಾರ್ಯಕ್ರಮದ ಎಲ್ಲ ಹಿಂದಿ ಹಾಡುಗಳು ಚೆನ್ನಾಗಿದ್ದವು ಅಂತ ಕೊಪ್ಪಳ ತಾಲೂಕು ಕುಕ್ಕನಪಾಳ್ಯದಿಂದ ಜ್ಞಾನ ಸಿಂಹಾಸನಾರವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ. ಇದಾಗಿತ್ತು ಇವತ್ತಿನ ಸುಕೂನ್ ಕಿಪಲ್. ಪ್ರಸಾರವಾದಂಥ ಎಲ್ಲ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕಿಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
3: ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:27 ನಿಮ್ಮೆಲ್ಲರಿಗೂ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ನಾವು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂದರೆ ಟ್ರಾವೆಲ್ ಮಾಡ್ತೀವಿ. ಆ ಟ್ರಾವೆಲಿಂಗ್ನಲ್ಲೂ ಕೂಡ ಮೇಯ್ನಾಗಿ ಎರಡು ಬಗೆಗಳಿವೆ. ಒಂದು ಹಗಲಿನ ಪ್ರಯಾಣ, ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋದು, ಬೆಳಗ್ಗೆ ಮಧ್ಯಾಹ್ನ ಹೀಗೆ. ಇನ್ನೊಂದು ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡೋದು. ಇವತ್ತು ನಾವು ನೈಟ್ ಜರ್ನಿ ಬಗ್ಗೆ ಮಾತಾಡೋಣ, ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಸಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನೀವು ನೈಟ್ ಟ್ರಾವೆಲ್ ಮಾಡಿದರೆ ಆ ಪ್ರಯಾಣದ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480904913 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ, ನೈಟ್ ಜರ್ನಿ, ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಸಾಗೋಣ. ಈಗ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನೈಟ್ ಜರ್ನಿ, ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಪ್ರಯಾಣದಲ್ಲಿ ಮೇಯ್ನಾಗಿ ಇದೆರಡು ವಿಧ ಅಂತ ಹೇಳ್ಬೋದು. ಒಂದು ಹಗಲಿನ ಪ್ರಯಾಣ ಅಥವಾ ಮಧ್ಯಾಹ್ನ ಹಗಲು ಅಂತ ಆಗುತ್ತೆ, ಅಥವಾ ಇನ್ನೊಂದು ರಾತ್ರಿ ಪ್ರಯಾಣ. ಇವಾಗ ಯಾಕೆ ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಈಗ ರಾತ್ರಿ ಅಲ್ವಾ, ಹಾಗಾಗಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದು. ಇನ್ನು ಏನಪ್ಪ ಮೇನ್ ಡಿಫ್ರೆನ್ಸ್ ಇದೆರಡರಲ್ಲಿ ಅಂತ ಅಂದರೆ, ಹಗಲಲ್ಲಿ ನಾವು ಕಿಟಕಿ ಆಚೆ ನೋಡಿದ್ರೆ ಎಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಬಸ್ಸಲ್ಲಾಗ್ಬೋದು, ಟ್ರೈನಲ್ಲಾಗ್ಬೋದು, ಯಾವುದೇ ವಾಹನದಲ್ಲಿ ನಾವು ಟ್ರಾವೆಲ್ ಮಾಡುವಾಗ ನಮಗೆ ಸ್ಪಷ್ಟವಾಗಿ ಎಲ್ಲವೂ ಕಾಣಿಸ್ತಾ ಇರುತ್ತೆ. ಹಾಗೆ ರಸ್ತೆಯಲ್ಲಿ ಜನಜಂಗುಳಿ ಇರುತ್ತೆ, ಹಗಲೊತ್ತು ವಾಹನಗಳು ಓಡಾಡ್ತಾ ಇರುತ್ತೆ, ಅಂಗಡಿಗಳು, ಬಿಲ್ಡಿಂಗ್ಗಳು ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಹಾಗೆಯೇ ಸಾಗ್ತಾ ಇರುತ್ತೆ. ನಾವು ಟ್ರಾವೆಲ್ ಮಾಡ್ತಾ ಇದ್ದಾಗೆ ಅವೆಲ್ಲ ಹಿಂದಕ್ಕೆ ಹೋಗ್ತಾ ಇರುತ್ತೆ, ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಹೀಗಿರಬೇಕಾದ್ರೆ ಹಗಲು ಪ್ರಯಾಣ ಒಂದು ರೀತಿ ಖುಷಿಯನ್ನು ಕೊಡುತ್ತೆ, ಅದೇ ರಾತ್ರಿ ಪ್ರಯಾಣ ಸ್ವಲ್ಪ ವಿಭಿನ್ನ ಅಂತ ಹೇಳ್ಬೋದು. ಯಾಕೆ ಅಂದರೆ ಬೆಳಕು ಇರೋದಿಲ್ಲ, ಅದು ಮೇಜರ್ ಡಿಫ್ರೆನ್ಸ್. ಅದರಲ್ಲೂ ರೈಲಲ್ಲಿ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಕಿಟಕಿ ಆಚೆ ನೋಡಿದ್ರೆ ಕತ್ತಲೆ ಇರುತ್ತೆ, ದೂರದಲ್ಲೆಲ್ಲೋ ಒಂದು ಲೈಟ್ ಕಾಣಿಸ್ತಾ ಇರುತ್ತೆ, ಹಾಗೆ ಮಧ್ಯ ಮಧ್ಯದಲ್ಲಿ ಸಣ್ಣ ಸಣ್ಣ ಸ್ಟೇಷನ್ಗಳು, ಸ್ಟಾಪ್ಗಳು ಬರ್ತಾ ಇರುತ್ತೆ. ಹಾಗೆ ಬಸ್ ಅಥವಾ ಟ್ರೈನಲ್ಲಿದ್ದರೆ ಅಲ್ಲಿ ಒಂದು ಮೌನ ಆವರಿಸಿರುತ್ತೆ ರಾತ್ರಿ ಹೊತ್ತು. ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಮೊಬೈಲ್ನಲ್ಲಿರ್ತಾರೆ, ಹಾಗೆ ಮತ್ತೊಂದು ಜನ ಕಿಟಕಿ ಆಚೆ ನೋಡ್ತಾ ಏನನ್ನೋ ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಅವರು ತಮ್ಮ ಕನಸಿನ ಲೋಕದಲ್ಲಿ ಮುಳುಗಿರಬಹುದು. ಹೀಗೆ ರಾತ್ರಿ ಹೊತ್ತಿನ ಪ್ರಯಾಣ ಒಂದು ವಿಭಿನ್ನವಾದ ಚಿತ್ರಣವನ್ನು ಕೊಡುತ್ತೆ, ವಿಭಿನ್ನವಾದ ವಾತಾವರಣವನ್ನು ನಮಗೆ ತೋರಿಸುತ್ತೆ. ನೀವು ಕೂಡ ಎಲ್ಲಿಗಾದರೂ ಟ್ರಾವೆಲ್ ಮಾಡುವಾಗ ನೈಟ್ ಜರ್ನಿ ಮಾಡಿದರೆ ಆ ಜರ್ನಿಯ ಅನುಭವ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ, ಮರೆಯಲಾಗದಂಥ ಅನುಭವ ಆಗಿತ್ತು ಅಂತ ಅಂದರೂ ಸಹ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489001013. ಈಗ ಜೀವನ ಚೈತ್ರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ನೈಟ್ ಜರ್ನಿ, ರಾತ್ರಿ ಸಮಯದ ಪ್ರಯಾಣದ ಬಗ್ಗೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನಂಬರ್ ಎಣಿಂಗ್ 2026 ಇವರು ಹೇಳ್ತಾ ಇದ್ದಾರೆ, ನಾವು ಬೆಂಗಳೂರಿನಿಂದ ಮಂಗಳೂರಿಗೆ ರಾತ್ರಿ ಬಸ್ನಲ್ಲಿ ಸಂಚರಿಸಿದ್ವಿ. ಬಹಳ ಚೆನ್ನಾಗಿತ್ತು ಪ್ರಯಾಣ, ಯಾವುದೇ ರೀತಿಯ ಅನಾನುಕೂಲಗಳು ಆಗಲಿಲ್ಲ, ನಿದ್ದೆನೂ ಕೂಡ ಚೆನ್ನಾಗಿ ಬಂತು, ಪ್ರಯಾಣ ಖುಷಿ ಕೊಡ್ತು, ಹಾಗೆ ಟೈಮ್ ಸೇವ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬ ಜನ ರಾತ್ರಿ ಪ್ರಯಾಣವನ್ನು ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಸಮಯವನ್ನು ಉಳಿಸ್ಬಹುದು ಅಂತ. ಅದೇ ಬೆಳಗ್ಗೆ ಟ್ರಾವೆಲ್ ಮಾಡಿದ್ರೆ ಆ ಸಮಯ ಟ್ರಾವೆಲಲ್ಲೇ ಹೊರಟೋಗುತ್ತೆ, ಹಾಗಾಗಿ ನಮಗೆ ಅಲ್ಲಿಗೆ ತಲುಪೋದು ಲೇಟ್ ಆಗುತ್ತೆ. ಸೊ ರಾತ್ರಿ ಪ್ರಯಾಣ ಆದರೆ ನಮ್ಮ ಕೆಲಸವನ್ನೆಲ್ಲ ಮುಗಿಸಿ ರಾತ್ರಿ ಹೊರಟ್ರೆ ಬೆಳಿಗ್ಗೆ ಕಣ್ಬಿಡೋಷ್ಟರಲ್ಲಿ ನಾವು ನಮ್ಮ ಊರಿಗೆ ಹೋಗಿ ಸೇರಿಕೊಂಡಿರಬಹುದು ಅಂತ ಹೀಗೆ ಸ್ನೇಹಿತರು ಹೇಳಿದ್ದಾರೆ. ಆದರೆ ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಮುಂದಿನ ಸಂದೇಶದಲ್ಲಿ ಹೆಸರನ್ನ ತಿಳಿಸೋ ಪ್ರಯತ್ನ ಮಾಡಿ. ಹಾಗೆ ಯಮನೂರಪ್ಪ ದಾನಿ ಇರ್ಕಲ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಧರ್ಮಸ್ಥಳ ಮಂಜುನಾಥನಿಗೆ ಹೋಗಿದ್ವಿ, ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೆಲವರಿಗೆ ರಾತ್ರಿ ಸಮಯದಲ್ಲಿ ಪ್ರಯಾಣ ಮಾಡುವಾಗ ನಿದ್ದೆ ಸರಿಯಾಗಿ ಬರಲ್ಲ ಅಂತ ಅನ್ನಿಸ್ಬಹುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರಯಾಣ ಇಷ್ಟ ಆಗುತ್ತೆ. ಆದರೆ ನಾವಿವತ್ತು ಮಾತಾಡ್ತಾ ಇರೋದು ನೈಟ್ ಜರ್ನಿ ಬಗ್ಗೆ. ನೀವು ನೈಟ್ ಜರ್ನಿಗೆ ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ರಾತ್ರಿ ಸಮಯದಲ್ಲಿ ಆ ಅನುಭವ ಹೇಗಿತ್ತು ಅಂತ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013 9480010013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಹೃದಯ ಹಾಡಿತು ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಾನು ಮಂಗಳೂರಲ್ಲಿ ಇದ್ದಾಗ ಮೈಸೂರು ಮಂಗಳೂರು ಬಸ್ ಮತ್ತು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೇನು. ಅದು ತುಂಬ ಚೆನ್ನಾಗಿತ್ತು. ನೀವು ಮತ್ತೆ ನೆನಪು ಮಾಡಿದ್ರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮ್ಮ 63931. ಯೋಗೇಶ್ ರವರ ಸಂದೇಶ ಇದು. ರಾತ್ರಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹೌದು, ನಾವು ಕೂಡ 70ರ ದಶಕದಲ್ಲಿ ಆಗ ಪ್ರಯಾಣ ಮಾಡಿದ್ವಿ ಬೆಂಗಳೂರಿಗೆ ಕಾರ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕಾರಲ್ಲಿ ಶಿವಮೊಗ್ಗಗೆ ಹೋಗ್ತಾ ಇದ್ವಿ, ಹಾಗೆ ಬರ್ತಿದ್ವಿ. ಆಗ ನಮಗೆ ನಿದ್ದೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಪ್ರಾಣಿಗಳ ಓಡಾಟವನ್ನು ನಾವು ಗಮನಿಸ್ತಾ ಇದ್ವಿ. ರೋಡ್ನಲ್ಲಿ ಕ್ರಾಸ್ ಮಾಡ್ತಾ ಇರ್ತಿತ್ತು ಪ್ರಾಣಿಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಣಿಗಳ ಕಣ್ಣುಗಳು ತುಂಬ ಗ್ರೀನ್ ಕಲರಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಪಕ್ಷಿಗಳ ಹಾರಾಟವನ್ನು ನೋಡಿದ್ದೀವಿ ರಾತ್ರಿ ಹೊತ್ತು. ಹಾವುಗಳನ್ನ ಕೂಡ ಕೆಲವೊಂದು ಸಲ ನೋಡಿದ್ದೀವಿ. ನಮ್ಮ ಡ್ರೈವರ್ ಅಲ್ಲಿ ಹಾಲ್ಟ್ ಮಾಡಿರ್ತಿದ್ರು, ಆಮೇಲೆ ಮುಂದಕ್ಕೆ ಸಾಕ್ತಾ ಇದ್ರು. ಇನ್ನು ಎಷ್ಟೊಂದು ಅನುಭವಗಳಿವೆ ಮೇಡಮ್ ಅಂತ ಶ್ರೀನಿವಾಸ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಲೋ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್. ನಾನು ಒಬ್ಬ ಆನ್ಸೈಟ್ ಇಂಜಿನಿಯರ್, ಹಾಗಾಗಿ ನನ್ನ ಟ್ರಾವೆಲಿಂಗ್ ಯಾವಾಗಲೂ ನೈಟಲ್ಲೇ ಜಾಸ್ತಿ ಇರುತ್ತೆ. ಔಟ್ ಆಫ್ ಸ್ಟೇಷನ್ಸ್ ಹೋಗಬೇಕಾದ್ರೆ ನನಗೆ ಖುಷಿಯಾಗುತ್ತೆ, ಯಾಕಂದರೆ ಮನುಷ್ಯರು ಇಲ್ಲದೆ ಇರುವಂತಹ ಸಮಯದಲ್ಲಿ ನೈಸರ್ಗಿಕ ಸೌಂದರ್ಯ, ಆ ಕತ್ತಲು, ಆ ಕತ್ತಲಿನಲ್ಲಿ ತಂಪು ಗಾಳಿ, ಹೊಳೆಯೋ ನಕ್ಷತ್ರ, ದೂರದಲ್ಲಿ ಕಾಣುವ ಸಣ್ಣ ಮನೆಯ ದೀಪ, ಸಿಹಿ ಹಾಡು, ಪ್ರಯಾಣ ನಮ್ಮನ್ನು ಎಲ್ಲೋ ಕರೆದುಕೊಂಡು ಹೋದ ಹಾಗೆ ಆಗುತ್ತೆ. ಈ ಬ್ಯುಸಿ ಸ್ಟ್ರೆಸ್ಡ್ ಔಟ್ ಲೈಫ್ನಿಂದ ದೂರ ಕರೆದೊಯ್ಯುತ್ತದೆ. ಸ್ವಲ್ಪ ಕ್ಷಣ ಆದರೂ ರಿಲ್ಯಾಕ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನಾನು ಉತ್ತರ ಭಾರತದ ಪ್ರವಾಸಕ್ಕೆ ಹೋದಾಗ 3 ದಿನ ಹಗಲು ರಾತ್ರಿ ಪ್ರಯಾಣ ಮಾಡಿದ್ದೆ ಮೇಡಮ್. ಟ್ರೈನ್ನಲ್ಲಿ ಸ್ಲೀಪಿಂಗ್ ವ್ಯವಸ್ಥೆ ಇದ್ದಿದ್ದರಿಂದ ತೊಂದರೆ ಆಗಲಿಲ್ಲ, ಜೊತೆಗೆ ರೈನ್ಬೋ ಸಹ ಇದ್ದರಿಂದ ಸೂಪರಾಗಿತ್ತು ಜರ್ನಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡ್ತೀನಿ. ನಿಮ್ಮ ನೈಟ್ ಜರ್ನಿಯ ಅನುಭವವನ್ನು ನೀವು ಕೂಡ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈಗ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೈಟ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾತ್ರಿ ಪ್ರಯಾಣದಲ್ಲಿ ನಮ್ಮ ಸ್ನೇಹಿತರು ಹೇಳಿದಾಗೆ ಎಷ್ಟೋ ಜನರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಇನ್ನು ಕೆಲವರಿಗೆ ನಿದ್ದೆ ಚೆನ್ನಾಗೇ ಬರುತ್ತೆ. ಅಂದರೆ ಹೋಗ್ತಾ ಇರಬೇಕಾದ್ರೆ ಗಾಡಿ ಅಲ್ಲಗಾಡ್

ಅದೊಂಥರ ಖುಷಿ ಕೊಡುತ್ತೆ. ಜೊತೆಗೆ ಒಂದಷ್ಟು ಒಳ್ಳೆಯ ಗೀತೆಗಳ ಪ್ಲೇಲಿಸ್ಟ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ಅಂತ ಹೇಳ್ಬೋದು. ಆ ಅನುಭವ ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ, ಏಕೆಂದರೆ ಗೀತೆಗಳನ್ನ ನೀವೆಲ್ಲರೂ ತುಂಬ ಖುಷಿಯಿಂದ ಕೇಳ್ತೀರಾ, ಮೆಚ್ಕೊಳ್ತೀರಾ. ಹಾಗೆಯೇ ಮುಂದೆ ಹೋಗ್ತಾ ಇದ್ದರೆ ಮಧ್ಯದಲ್ಲಿ ಸ್ಟಾಪ್ ಇರುತ್ತೆ, ಡ್ರೈವರಲ್ಲಿ ಬಸ್ ಡ್ರೈವರಲ್ಲಿ ಸ್ಟಾಪ್ ಕೊಡ್ತಾರೆ. ಆಗ ಅಲ್ಲಿ ಅವರು ಹೋಟೆಲ್ಗೆ ಹೋಗ್ತಾರೆ, ನೈಟಲ್ಲಿ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಅವರಿಗೆ ಇರುತ್ತೆ. ಸೊ ನಮಗೆ ಎಚ್ಚರ ಇದ್ದರೆ ನಾವು ಎದ್ದು ಬಸ್ಸಿಂದ ಕೆಳಗೆ ಹೋಗ್ತೀವಿ, ಅಥವಾ ನಿದ್ದೆ ಮಾಡ್ತಿದ್ರೆ ಓಕೆ ಮಲಗಿರ್ಬೋದು. ಎಚ್ಚರ ಇದ್ದು ಬಸ್ಸಿಂದ ಕೆಳಗೆ ಇಳಿದು ಹೋದರೆ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆಗಿದ್ದಾಗ ಇನ್ನೇನು ಮಾಡೋದು, ನಿದ್ದೆ ಅಂತೂ ಬರ್ತಿಲ್ಲ, ಹೇಗೋ ಎಲ್ಲ ಟೀ ಕಾಫಿ ತೊಗೊಳ್ತಾ ಇದ್ದಾರೆ ಡ್ರೈವರ್ ಮತ್ತು ಕಂಡಕ್ಟರ್ ಎಲ್ಲ, ನಾವು ಸಹ ತೊಗೊಳ್ಳೋಣ ಅಂತ ಹೋಗ್ತೀವಿ, ಟೀ ಅಥವಾ ಕಾಫಿ ತೊಗೊಳ್ತೀವಿ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಯಾವಾಗಲೂ ನಾವು ಜರ್ನಿ ಮಾಡ್ತೀವಿ, ನೈಟ್ ಜರ್ನಿ ಇಲ್ಲ, ಯಾವತ್ತೋ ಒಂದಿನ ಜರ್ನಿ ಮಾಡ್ತೀವಿ, ಆಗ ನಮಗೆ ನಿದ್ದೆ ಬರೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿಯವರಿದ್ದಾಗ ಅದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ವಿಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೈಟಲ್ಲಿ ಯಾವತ್ತು ನಾವು ಟೀ ಅಥವಾ ಕಾಫಿ ಕುಡಿದೇ ಇರ್ಬೋದು, ಬಟ್ ಆವತ್ತು ಕುಡಿತೀವಿ, ಅದು ಸ್ಪೆಷಲ್ ಅಂತ ಅನಿಸುತ್ತೆ. ಮತ್ತೆ ಬಸ್ಗೆ ಬರ್ತೀವಿ, ಪ್ರಯಾಣ ಕಂಟಿನ್ಯೂ ಆಗುತ್ತೆ, ಹೀಗೇ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಹಾಗೇ ಮುಂದಕ್ಕೆ ಹೋಗ್ತಾ ಇದ್ದರೆ ಇನ್ಬಾಕ್ಸ್ನಲ್ಲಿ ಸಂದೇಶಗಳು ಕಾಣಿಸ್ತಾ ಇದೆ, ಆ ಸಂದೇಶಗಳನ್ನೆಲ್ಲ ಓದ್ತೀನಿ ಗೋಪಿಕೃಷ್ಣ ಚಿತ್ರದ ಈ ಹಾಡಿನ ನಂತರ.

ಸ್ಟುಡಿಯೋ ಸಮಯ ಸರಿಯಾಗಿ 10:34:47. ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಹರೀಶ್ ಮಲ್ಲೇಶ್ವರದಿಂದ, ನಾವು ರಾತ್ರಿ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೀವಿ ಮೇಡಮ್, ಮಲಗಿದ್ದಾಗ ನಿದ್ದೆ ಬರಲಿಲ್ಲ, ಅಲುಗಾಡುತ್ತಿರುತ್ತದೆ. ಮನೆಯಲ್ಲಾದರೆ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಲಗಿದಂತ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೈಟ್ ಜರ್ನಿ ಬಗ್ಗೆ ತುಂಬ ಚೆನ್ನಾಗಿ ಆಸಕ್ತಿದಾಯಕವಾಗಿ ಮಾತಾಡ್ತಾ ಇದ್ದೀರಾ. ನಾವು ದೂರದ ಪ್ರಯಾಣ ಮಾಡಬೇಕಾದಾಗ ವಿಶೇಷವಾಗಿ ಲೇಪಾಕ್ಷಿ, ತಿರುಪತಿ ಮತ್ತು ಶ್ರೀ ಕಾಳಹಸ್ತಿ ಮುಂತಾದ ದೂರದ ಸ್ಥಳಗಳಿಗೆ ರಾತ್ರಿ ಪ್ರಯಾಣ ಮಾಡುವುದನ್ನು ಹೆಚ್ಚಾಗಿ ಇಷ್ಟಪಡುತ್ತೇವೆ. ರಾತ್ರಿ ಪ್ರಯಾಣದಲ್ಲಿ ತಂಪಾದ ವಾತಾವರಣ, ಕಡಿಮೆ ವಾಹನ ದಟ್ಟಣೆ ಮತ್ತು ಶಾಂತವಾದ ರಸ್ತೆಗಳು ಪ್ರಯಾಣವನ್ನು ಹೆಚ್ಚು ಆರಾಮದಾಯಕವಾಗಿಸುತ್ತವೆ. ಹಗಲಿನ ಬಿಸಿಲು ಮತ್ತು ವಾಹನ ದಟ್ಟಣೆಯನ್ನು ತಪ್ಪಿಸಿ ರಾತ್ರಿ ಪ್ರಯಾಣ ಮಾಡುವುದರಿಂದ ಸಮಯವೂ ಉಳಿತಾಯವಾಗುತ್ತದೆ. ಕತ್ತಲಿನ ನಡುವೆ ರಸ್ತೆಯ ಎರಡೂ ಬದಿಗಳಲ್ಲಿನ ದೀಪಗಳು, ನಿಶಬ್ದ ವಾತಾವರಣ ಹಾಗೂ ತಂಪಾದ ಗಾಳಿ ಪ್ರಯಾಣಕ್ಕೆ ವಿಶೇಷ ಅನುಭವ ನೀಡುತ್ತವೆ. ಕುಟುಂಬದವರೊಂದಿಗೆ ದೂರದ ಪ್ರಯಾಣ ಮಾಡುವಾಗ ದಾರಿಯಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಹಳೆಯ ಮಧುರ ಹಾಡುಗಳನ್ನು ಕೇಳುತ್ತಾ ಸಾಗುವುದಂತೂ ಮತ್ತಷ್ಟು ಖುಷಿ ಕೊಡುತ್ತದೆ. ಕನಸಿನ ಲೋಕದಲ್ಲಿ ಇಂತಹ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಮಾಹಿತಿ ಮನರಂಜನೆಯೊಂದಿಗೆ ಕಾರ್ಯಕ್ರಮ ನೀಡುತ್ತಿರುವ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ನಮಗೆ ತುಂಬ ಮೆಚ್ಚುಗೆ ಆಗ್ತಾ ಇವೆ, ಈ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೀವೂರ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ MD ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಾನು ಒಮ್ಮೆ ಕೇರಳದ ತಿರುವನಂತಪುರಂನಿಂದ ಕಾರಿನಲ್ಲಿ ಕೊಟ್ಟಾಯಂಗೆ ಪೌರ್ಣಮಿ ಚಂದ್ರನನ್ನು ನೋಡಿ ಸಾಗಿದ್ದು ರೋಚಕ ಅನುಭವ. ದಾರಿಯಲ್ಲಿ ಎರಡು ಆನೆಯನ್ನು ನೋಡಿದಾಗ ಭಯವೇ ಆಯಿತು, ಇದು ಮರೆಯಲಾಗದ ಅನುಭವ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಚಂದ್ರಶೇಖರ್ ನಾಯಕ್, ಜೀವನ್ ಭೀಮಾನಗರ ದಾವಣಗೆರೆಯಿಂದ, ರಾತ್ರಿ ಜರ್ನಿ ತುಂಬ ಕಷ್ಟವಾಗಿರುತ್ತೆ ಮೇಡಮ್, ಬೆಂಗಳೂರಿನಿಂದ ದಾವಣಗೆರೆಗೆ ರಾತ್ರಿ ಹೊತ್ತು ಒಮ್ಮೊಮ್ಮೆ ಪ್ರಯಾಣ ಮಾಡುತ್ತಿದ್ದೆವು ಅಂತ ಹೇಳ್ತಾ ಇದ್ದಾರೆ. ನಾನು ಕೃಷ್ಣರಾಜಪುರದಿಂದ ರಾತ್ರಿ 10:00 ಕೊನೆಯ ಪ್ಯಾಸೆಂಜರ್ ರೈಲಿನಲ್ಲಿ ಮೈಸೂರಿಗೆ ಪ್ರಯಾಣಿಸಿ ಬೆಳಿಗ್ಗೆ 8:00 ತಲುಪಿ ಎಲ್ಲವನ್ನು ಸುತ್ತಿ ನೋಡಿದೆ. ತಂಪಾದ ಗಾಳಿ ಮತ್ತು ಕನಸಿನ ಲೋಕದ ಮಧುರ ಹಾಡುಗಳೊಂದಿಗೆ ಪ್ರಯಾಣವು ಪ್ರಶಾಂತವಾಗಿತ್ತು. ಮರಳಿ ಬರುವಾಗಲೂ ರಾತ್ರಿ 10:00 ಅದೇ ಕಾಮನಬಿಲ್ಲು ಹಾಡುಗಳೊಂದಿಗೆ ಈ ಪ್ರಯಾಣವು ನನ್ನ ಪಾಲಿಗೆ ಅವಿಸ್ಮರಣೀಯವಾಗಿತ್ತು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ಮುದ್ದೆ, ಹಸಿ ಅವರೆಕಾಳು ಸಾರು, ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಬಹಳ ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ. NG ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಈ ಹಾಡಿನ ನಂತರ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್. ಕನಸಿನ ಲೋಕದ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಹಾಡುಗಳು ತುಂಬ ಮಧುರವಾಗಿವೆ. ನಾವು ಸಹ ಉತ್ತರ ಭಾರತ ಪ್ರವಾಸವನ್ನು ಸ್ಲೀಪರ್ ರೈಲು ಮೂಲಕ ಕಾಶಿ ಅಯೋಧ್ಯೆಗೆ ಹೋಗಿ ಬಂದೆವು. ಇದರಲ್ಲಿ ರಾತ್ರಿ ಪ್ರಯಾಣ ತುಂಬ ಖುಷಿ ಕೊಟ್ಟಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ರಾತ್ರಿ ಪ್ರಯಾಣ ಎಂದರೆ ನಮಗೆ ಈಗಲೂ ಬಹಳ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರಿದು, ಚಿದಾನಂದ್ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ.

ನೀವ್ರ ಸಂದೇಶ ಬಂದಿದೆ. ಕಳೆದ 2 ವರ್ಷಗಳ ಹಿಂದೆ ನಮ್ಮ ಶಾಲಾ ಮಕ್ಕಳೊಂದಿಗೆ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡಿದ ನೆನಪಾಯಿತು. ರಾತ್ರಿ ಪ್ರಯಾಣವೆಂದರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಎಲ್ಲ ಮಕ್ಕಳು ಬಸ್ನಲ್ಲಿಯೇ ಮಲಗಿಕೊಂಡರು, ಆದರೆ ಶಿಕ್ಷಕರಾದ ನಾವುಗಳು ಎಚ್ಚರಿಕೆಯಿಂದ ಪ್ರವಾಸ ಮಾಡಿದ್ದೆವು. ಇದು ಇನ್ನೂ ನಮ್ಮ ಮನಸ್ಸಿನಲ್ಲಿ ಸ್ಮರಣೀಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನಿಸಿಕೆಯನ್ನು ಮರೆತುಬಿಟ್ರ ಮೇಡಮ್ ಅಂತ ಇದ್ದಾರೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ. ಸಂಜೆಯಿಂದ ನಾವು ಕೂಡ ಜೊತೆಯಾಗೇ ಇದ್ದೀವಿ, ಆದರೆ ಅನಿಸಿಕೆ ಕಳಿಸಲು ಆಗಲಿಲ್ಲ. ಹಿಂದಿ ಹಾಡುಗಳು ಖುಷಿ ನೀಡಿದವು, ಆದರೆ ಈಗ ಸಂದೇಶ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ, ಕಾರ್ಯಕ್ರಮ ಕೇಳ್ತಾ ಇರಿ, ಸಮಯ ಆದಾಗ ಸಂದೇಶವನ್ನು ಕಳಿಸಿ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಮೇಡಮ್ ಅವರೇ, ನಾನು ಕೂಡ ನೈಟ್ ಜರ್ನಿ ಡ್ಯೂಟಿ ಮಾಡಿದ್ದು. ನನ್ನ ಜೀವನದಲ್ಲಿ ನಿರ್ವಾಹಕನಾಗಿ ಸುಮಾರು ವರ್ಷ KSRTCಯಲ್ಲಿ ಅನುಭವ ಪಡೆದಿದ್ದು, ರಾತ್ರಿ ಎಲ್ಲ ಎಚ್ಚರ ಇದ್ದು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ರಾತ್ರಿ ನಿದ್ದೆ ನೆನಪು ಮತ್ತು ಲಾಂಗ್ ರೂಟ್ನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರೀಚ್ ಆಗಬೇಕಾದರೆ ಸುಮಾರು 3 ತಾಸು ಬೇಕಾಗುವುದು. ಅಷ್ಟರಲ್ಲಿ ನಿದ್ದೆಯ ಜೋಂಪಿಗೆ ಜಾರಿ ಸ್ವಲ್ಪ ಸಮಯದವರೆಗೆ ನಿದ್ದೆ ಮಾಡಿ ನಂತರ ಚಾಲಕನ ಹತ್ತಿರ ಹೋಗಿ ಹುಡುಕುವುದು. ಮಧ್ಯರಾತ್ರಿ ಅವನಿಗೆ ನಿದ್ರೆ ಬಾರದ ಹಾಗೆ ಟೀ ವ್ಯವಸ್ಥೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನಂಬರ್ ವಿತ್ 0734 ಇವರ ಸಂದೇಶ ಬಂದಿದೆ. ಎಲ್ಲ ಗೀತೆಗಳು ಸೂಪರ್ ಮೇಡಮ್ ಅಂತ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು KRpuramನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಪುರುಷೋತ್ತಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೈಟ್ ಜರ್ನಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಮಂಜುರಾಣಿ ಅಮೃತವರ್ಷಿಣಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ರಾತ್ರಿ ಪ್ರಯಾಣ ಬಹಳ ಖುಷಿ ಕೊಡುತ್ತೆ ಮೇಡಮ್. ಪ್ರಯಾಣ ಮಾಡುತ್ತಾ ಮಾಡುತ್ತಾ ನಗರ ಪ್ರದೇಶ ಮುಗಿದು ಗಿಡ ಮರಗಳನ್ನು ಒಳಗೊಂಡ ಪ್ರಕೃತಿ ಪರಿಸರದಲ್ಲಿ ಬೀಸಿ ಬರುವ ತಂಗಾಳಿಗೆ ಮುಖವೊಡ್ಡಿ ನೀವು ಹೇಳಿದಂತೆ ಇಷ್ಟದ ಗೀತೆಗಳನ್ನು ಕೇಳುತ್ತಿದ್ದರೆ, ಅದರಲ್ಲೂ ಆ ಸಮಯದಲ್ಲಿ ಬಯಲುದಾರಿ ಚಿತ್ರದ ಎಲ್ಲಿರುವೆ ಮನವ ಕಾಡುವ ರೂಪಸಿ ಗೀತೆ ಆಲಿಸುತ್ತಾ ಪಯಣಿಸಿದರೆ ಆ ಪ್ರಯಾಣ ನಿರಂತರವಾಗಿರಲಿ ಅಂತ ಅನಿಸುತ್ತೆ. ಇಳಿಯುವ ಸಮಯ ಬಂದಾಗ ಇಷ್ಟು ಬೇಗ ಬಂದ್ಬಿಡ್ತಾ ಅಂತ ಅನಿಸುತ್ತೆ. ತಾವು ಕೊಡುವಂತಹ ವಿಷಯಗಳು ಮನಸ್ಸಿಗೆ ಮುದ ನೀಡುತ್ತವೆ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಪ್ರಭಾಕರಯ್ಯ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಇಂದಿನ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಇಂದಿನ ವಿಷಯ ಎರಡು ಚೆನ್ನಾಗಿದೆ ಮೇಡಮ್. ನನಗೆ ರಾತ್ರಿಯ ಪ್ರಯಾಣವೆಂದರೆ ತುಂಬಾ ಖುಷಿ ಕೊಡುತ್ತೆ, ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಪ್ರಯಾಣದಲ್ಲಿ ನಿದ್ದೆ ಬರಲಿಲ್ಲ ಅಂದರೂ ಒಂಥರ ಖುಷಿ ಕೊಡುತ್ತೆ. ಹಾಗೆ ನೋಡಿದ್ರೆ ಖುಷಿಯಾಗಿದ್ದಾಗ ರಾತ್ರಿ ನಿದ್ದೆ ಬರೋದಿಲ್ಲ ಅಂತಲೂ ಹೇಳ್ತಾರೆ. ಮತ್ತಷ್ಟು ಸಂದೇಶಗಳು. ಯಾರಿದು ನೈಸ್ ಟಾಪಿಕ್, ನಾನು ಸೋಲೋ ರೈಡ್ ಮಾಡುವಾಗ ಗೋಣಿಕೊಪ್ಪದಿಂದ ವೈನಾಡ್ಗೆ ನೈಟ್ನಲ್ಲಿ ಹೋಗಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಕೇರಳಂನಲ್ಲಿ ಸಡನ್ ಆಗಿ ರೋಡ್ ಮಧ್ಯೆ ಒಂದು ಆನೆಯನ್ನು ನೋಡಿದೆ. ತುಂಬ ಭಯ ಮತ್ತು ರೋಮಾಂಚನ ಒಂದೇ ಸಲ ಆಯಿತು ಅಂತ ಅಶೋಕ್ ತಮ್ಮ ನೈಟ್ ಜರ್ನಿಯ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಮೇಡಮ್, ರಾತ್ರಿ ಪ್ರಯಾಣ ಅಂದರೆ ನಮಗೆ ಈಗಲೂ ಬಹಳ ಭಯ. ಯಾಕಂದರೆ 1-2 ವರ್ಷಗಳ ಹಿಂದೆ ಹೊಸದುರ್ಗದಿಂದ ಒಂದು ಹಳ್ಳಿಗೆ ಹೋಗಬೇಕಾಗಿತ್ತು. ಮೇಲಾಗಿ ಆ ಊರನ್ನು ನಾನು ನೋಡಿರಲಿಲ್ಲ. ಬಸ್ ಕಂಡಕ್ಟರ್ಗೆ, ಅಣ್ಣ ಮಸಣಿ ಹಳ್ಳಿ ಗೇಟ್ಗೆ ಇಳಿಸು ಅಂದರೆ ರಾತ್ರಿ ಕತ್ತಲಲ್ಲಿ ಮೊದಲ ಊರು ಗೇಟ್ಗೆ ಬಿಟ್ಟು ಮುಂದಿನ ಗೇಟ್ಗೆ ಇಳಿಸಿ ಹೋಗಿದ್ದ. ಶುರುವಾಯಿತು ನೋಡಿ ಗುಡುಗು ಮಿಂಚು ಮಳೆ. ಆಗ ಭಯವಾಗಿತ್ತು. ಪಾಪ ಆಗ ಯಾರೋ ಅನಾಮಿಕರು ಬೈಕ್ನಲ್ಲಿ ಊರ ಒಳಗೆ ಕರೆದುಕೊಂಡು ಹೋಗಿದ್ರು. ಅವರು ಈಗಲೂ ನನಗೆ ನೆನಪಿಗೆ ಬರ್ತಾರೆ ಅಂತ ಚಿದಾನಂದ್ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಈ ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿರವರ ಸಂದೇಶ ಬಂದಿದೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಮಣ್ಣಿನ ದೋಣಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಮಣ್ಣಿನ ದೋಣಿ ಚಿತ್ರದ ಈ ಹಾಡನ್ನ ಕೇಳಿದಾಗ ನನಗೆ ಅದು ಯಾಕೋ ಗೊತ್ತಿಲ್ಲ, ಸ್ಪರ್ಶ ಚಿತ್ರದ ಬರೆಯದ ಮೌನದ ಕವಿತೆ ಹಾಡಾಯಿತು ಆ ಗೀತೆ ನೆನಪಾಗುತ್ತೆ. ಎರಡೂ ಕೂಡ ಹಂಸಲೇಖಾರ್ ಅವರದ್ದೇ ಸಂಗೀತ ಸಂಯೋಜನೆ ಇರುವಂತಹ ಹಾಡುಗಳು. ಇರಲಿ, ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಪ್ರತಿ ರಾತ್ರಿ ಈ ತರಹದ ಗೀತೆಗಳು ಪ್ರಸಾರವಾಗಲಿ ಅಂತ ಹೇಳ್ತಾಯಿದ್ರೆ ಸಂಜಯ್ ರಾಜಾಜಿನಗರದಿಂದ. ಕನಸಿನ ಲೋಕದ ಗೀತೆಗಳು, ಚಂದದ ಗೀತೆಗಳು, ಕಾಮನ ಬಿಲಿನಷ್ಟೇ ಬಣ್ಣದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಬಹಳ ಧನ್ಯವಾದ ನಿಮ್ಮ ಕಾಳಜಿಯ ಸಂದೇಶಕ್ಕೆ. ಹಾಗೆ ಸುಧಾರ್ ಅವರ ಸಂದೇಶ ಅದು ಬೂದಿಹಾಳಿನಿಂದ. ಮೇಡಮ್, ನಿಮ್ಮೂರಲ್ಲೂ ಮಳೆ ಬರ್ತಿರಬಹುದು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 1875. ಬಹಳ ಧನ್ಯವಾದ ಸ್ನೇಹಿತರೆ ನಿಮ್ಮ ಸಂದೇಶಕ್ಕೆ. ಹಾಗೆ ಕನಸಿನ ಲೋಕದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್ ಅಂತ ಉಷಾರ್ ಅವರ ಸಂದೇಶ ಬಂದಿದೆ ಬೆಂಗಳೂರಿನಿಂದ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ

ದೇಶಗಳಿಗೂ ಪ್ರೀತಿಯ ಧನ್ಯವಾದ. ನೈಟ್ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೈಟ್ ಜರ್ನಿ ಎಷ್ಟೇ ಖುಷಿ ಕೊಟ್ಟರೂ ಕೂಡ ನಾವು ಸುರಕ್ಷಿತವಾಗಿರಬೇಕಂದ್ರೆ ನಾವು ಸೇಫ್ಟಿಗೆ ನಮ್ಮ ಮೊದಲ ಆದ್ಯತೆಯನ್ನು ಕೊಡಬೇಕು. ಯಾಕಂದರೆ ಅದು ನೈಟ್ ಜರ್ನಿ ಆಗಿರಲಿ ಅಥವಾ ಹಗಲಲ್ಲೇ ಆಗಿರಲಿ, ನಾವು ಸುರಕ್ಷತೆಯನ್ನು ಗಮನಿಸಬೇಕು. ಅಂದರೆ ಸುರಕ್ಷತೆಗೆ ನಾವು ನಮ್ಮ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಗಲಲ್ಲಾದರೆ ಅಷ್ಟೊಂದು ಸೇಫ್ಟಿ ಬಗ್ಗೆ ಯೋಚನೆ ಮಾಡುವಷ್ಟು ಇರೋದಿಲ್ಲ. ಆದರೆ ನೈಟ್ ಜರ್ನಿ ಅಂದರೆ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಹಾಗಾಗಿ ಅನುಭವ ಖುಷಿ ಕೊಡೋ ರೀತಿ ಇದ್ದರೂ ಸಹ ನಾವು ನಮ್ಮ ಸೇಫ್ಟಿನ ನೋಡ್ಕೋಬೇಕಾಗತ್ತೆ. ಅದರಲ್ಲೂ ನಾವು ಟ್ರೈನಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ವಸ್ತುಗಳನ್ನ, ನಮ್ಮ ಬೆಲೆಬಾಳುವಂಥ ವಸ್ತುಗಳನ್ನ ನಮ್ಮ ಜೊತೆಯಲ್ಲಿ ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಹಾಗೆ ಅಪರಿಚಿತರು ಸಿಕ್ಕಿದ್ರೆ ಅವ್ರ ಹತ್ರ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಜಾಸ್ತಿ ಶೇರ್ ಮಾಡ್ಕೊಳ್ಳದೆ ಇರೋದು ಅಥವಾ ಮಾತಾಡದೇ ಇರೋದು ಒಳ್ಳೆಯದು. ಅದರಲ್ಲೂ ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ರೆ ನಮ್ಮ ಮನೆಯವರಿಗೆ ನಮ್ಮ ಲೊಕೇಶನ್ನ ಸೆಂಡ್ ಮಾಡೋದು, ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದರ ಪೂರ್ತಿ ಡೀಟೇಲ್ಸ್ನ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಆಗಾಗ ಕಾಂಟ್ಯಾಕ್ಟ್ನಲ್ಲಿ ಇರೋದು ಒಳ್ಳೆಯದು. ಹಾಗೆ ನಮ್ಮ ಮೊಬೈಲ್, ಪರ್ಸ್, ಬ್ಯಾಗ್ ಇದೆಲ್ಲವನ್ನು ನಮ್ಮ ಜೊತೆಯಲ್ಲೇ ಇಟ್ಕೊಂಡು, ಸ್ಲೀಪರ್ ಕೋಚ್ ಬಸ್ ಆದರೆ ನಮ್ಮ ಹತ್ರನೇ ಇಟ್ಕೊಂಡು ನಿದ್ದೆ ಮಾಡೋದು ಒಳ್ಳೆಯದು. ಹಾಗೆ ನಮ್ಮ ಸಾಮಾನುಗಳ ಮೇಲೆ ನಾವೇನು ಲಗೇಜ್ ತೊಗೊಂಡೋಗಿರ್ತೀವಿ ಅದರ ಮೇಲೆ ನಮ್ಮ ಗಮನ ಇರಲೇಬೇಕು. ಯಾಕಂದರೆ ರಾತ್ರಿ ಪ್ರಯಾಣ ಸ್ವಲ್ಪ ರಿಸ್ಕ್ ಇರೋದ್ರಿಂದ ನಾವು ಆದಷ್ಟು ನಮ್ಮ ಸುರಕ್ಷತೆಯ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಎಷ್ಟೇ ಒಳ್ಳೆಯ ಅನುಭವಗಳು ನಮಗೆ ಸಿಕ್ಕಿದ್ರೂ ಸಹ ಅಲ್ಲಿ ಒಂದೆರಡು ಬೇಸರ ಆಗೋ ಥರ ಘಟನೆಗಳು, ಆ ರೀತಿಯ ಸಂದರ್ಭಗಳು ಬರಬಹುದು, ಬರಲಿ ಅಂತಲ್ಲ ಬರಬಹುದು. ಹಾಗಾಗಿ ನಾವು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇವತ್ತಿನ ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಇಷ್ಟೊತ್ತು ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
2: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು ಬಂದು ನಾನು,
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ.
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
6: ಸ್ನೇಹಿತೆ, ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:03:58 ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 11:10 ನಾಳೆ ಬೆಳಿಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಸ್ನೇಹಿತರೆ, ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಚಿಂತೆಗಳ ಕಂತೆಯನ್ನ ದೂರ ಇಟ್ಟು ಆರಾಮಾಗಿ ನಿದ್ದೆ ಮಾಡಿ ಸ್ನೇಹಿತರೆ. ಕಲರ್ಫುಲ್ ಕನ್ಸುಗಳು ನಿಮ್ಮ ಕಣ್ತುಂಬಲಿ. ಎಲ್ಲರಿಗೂ ಶುಭ ರಾತ್ರಿ, ಗುಡ್ ನೈಟ್.
7: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. India and Switzerland today signed 5 agreements in New Delhi following bilateral talks between Prime Minister Narendra Modi and Swiss President Guy Parmelin. The agreements cover a wide range of areas including migration and mobility partnership, exchange of young professionals, promotion and collaboration on transportation technologies, mobility systems and infrastructure in identified areas. In a joint press meet after the talks, Prime Minister Modi said during their meeting, the two sides identified new avenues for defense cooperation and deepened collaboration in nuclear energy.
8: आज हमने मिलिट्री एक्सचेंज और डिफेंस प्रोडक्शन में सहयोग की नई संभावनाओं की पहचान की. न्यूक्लियर एनर्जी में सहयोग को और प्रगाढ़ करने पर भी सहमति बनी. वाराणसी का रोपवे, नोएडा का जेवर एयरपोर्ट और पहाड़ी क्षेत्रों में रेलवे तथा टनलिंग प्रोजेक्ट हमारे इंफ्रास्ट्रक्चर सहयोग के उज्जवल उदाहरण है. इस सहयोग को सुदृढ़ करने के लिए आज हमने ट्रांसपोर्ट, मोबिलिटी और इंफ्रास्ट्रक्चर पर एग्रीमेंट किया है.
7: Secretary West in External Affairs Ministry CB George addressed media in New Delhi this evening on agreements signed between the two countries. Our correspondent reported that the discussions between Prime Minister Modi and the Swiss President were very wide-ranging. They reviewed the entire spectrum of India-Switzerland relations and discussed ways to further deepen bilateral cooperation in several areas, including trade and investment, innovation and AI, military exchange and defense production and nuclear energy. Both sides also reaffirmed their commitment to peace, diplomacy and reform of global institutions. The two leaders discussed the ongoing conflict situation in the world. President Draupadi Murmu met the President of the Swiss Confederation at Rashtrapati Bhavan today and hosted a banquet in his honour. Welcoming President Parmala to India, President Murmu said that India and Switzerland enjoy warm and cordial relations based on the shared values of democracy and the rule of law. Vice President C.P. Radhakrishnan also attended the banquet. External Affairs Minister Dr. S. Jaishankar has said India's approach of multi-alignment enables it to engage with all important players in the world, including US, Russia and China. Dr. Jaishankar was addressing the 5th Cotillier Economic Conclave in New Delhi today on the theme India and the World, Adaptive by Design. He opined that the world is moving towards multipolarity, whose architecture and geometry are very different from the way it used to be. Union Ports, Shipping and Waterways Minister Sarbanand Sonowal today flagged off the first international cargo vessel since independence carrying methanol from Assam's Dibrugarh to Bangladesh. The move marks the revival of the Brahmaputra as an international trade route after nearly 8 decades and is expected to provide the Northeast with a direct, greener and more cost-effective trade corridor. The stage is set for by-elections to 5 assembly constituencies in Tamil Nadu, Puducherry and West